0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಕರುಣಾಳು ಯಡಿಯೂರ ವಾಸ ಸಿದ್ಧಲಿಂಗೇಶ ಪರಯೋ ಹೇ ಪರಮೇಶ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ವಿಶ್ವೇಶ್ವರ ಗಂಗಾಧರ ಉಮಾ ಮಹೇಶ್ವರ ದಯತೋರು ಕರುಣಾಳು ಮಾದೇಶ್ವರ ಪೊರೆಯು ಶಶಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಶರಣು ಶರಣು ಶರಣು ಶರಣು ಶರಣು ಶ್ರೀಪತೇಶ್ವರ ಶರಣು ಸೀತಿ ಬೆಟ್ಟದ

ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಳೆಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶಿವಗಂಗೆಗೆ ಆರತಿ ಬೆಳಗಿರೆ, ಗಂಗಾಧರ ದೇವರಿಗೆ ಮಂಗಳದ ಆರತಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪರಶಿವ ಶಂಕರ ಶರ್ವ ಶುಭಂಕರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.
1: ಜೀವನದಲ್ಲಿ ತಿರು. ಜೀವನವಿಡೀ ಕಳ್ಳತನವನ್ನೇ ಮಾಡುತ್ತಿದ್ದ ಕಳ್ಳನೊಬ್ಬ ಒಂದು ದಿನ ತನ್ನ 3 ಮಕ್ಕಳನ್ನು ಕರೆದು ಹೇಳಿದ, ನನಗೂ ವಯಸ್ಸಾಗುತ್ತಾ ಬಂತು, ಮೊದಲಿನ ಹಾಗೆ ಕಳ್ಳತನ ಮಾಡಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ನೀವು ಸಹ ನನ್ನ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಹೋಗುವಿರಾದರೆ ಸಾಕಷ್ಟು ಹಣ ಗಳಿಸಬಹುದು. ಆದರೆ ಅದಕ್ಕೆ ನನ್ನದೊಂದು ನಿಯಮವಿದೆ, ಅದನ್ನು ತಪ್ಪದೇ ಪಾಲಿಸಿದರೆ ನಿಮಗೆ ಯಶಸ್ಸು ಸಿಗುವುದು ಖಂಡಿತ. ಅದೇನೆಂದರೆ, ನೀವು ತಪ್ಪಿಯೂ ಸಹ ಸತ್ಸಂಗ, ಸದ್ವಿಚಾರ ಇಂಥ ಪ್ರವಚನಗಳಲ್ಲಿರುವಲ್ಲಿಗೆ ಹೋಗಬಾರದು, ಅವು ನಿಮ್ಮ ಕಿವಿಗೆ ಸಹ ಬೀಳಬಾರದು ಎಂದನು. ಅವನ ಮಕ್ಕಳು ಅದಕ್ಕೆ ಒಪ್ಪಿ ನಿಯಮವನ್ನು ಸರ್ವತಃ ಪಾಲಿಸುವುದಾಗಿ ಹೇಳಿ ಅವನ ಕಳ್ಳತನದ ಕಾಯಕವನ್ನು ಇವರು ಮುಂದುವರಿಸಿದರು. ಅವರು ಎಷ್ಟು ಚಾಣಾಕ್ಷತನದಿಂದ ಕಳ್ಳತನ ಮಾಡುತ್ತಿದ್ದರೆಂದರೆ ಒಂದು ಸಲವೂ ಯಾರ ಕೈಗೂ ಸಿಕ್ಕಿ ಬೀಳಲಿಲ್ಲ. ಒಂದು ಸಲ ಒಂದು ಊರಿನ ಜನ ಊರು ಮುಂದಿನ ರಸ್ತೆಯ ಬಳಿ ವೇದಿಕೆಯನ್ನು ನಿರ್ಮಿಸಿ ಸಾಯಂಕಾಲದ ಸಮಯಕ್ಕೆ ಸತ್ಸಂಗ ಪ್ರವಚನವನ್ನು ಆಯೋಜಿಸಿದ್ದರು. ಆ ಊರು ಜನರು ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿ ಪ್ರವಚನಕ್ಕೆಂದು ಬಂದಿದ್ದರು. ಇದೇ ಒಳ್ಳೆಯ ಅವಕಾಶವೆಂದು ಆ 3 ಕಳ್ಳರು ಆ ದಿನ ರಾತ್ರಿ ಆ ಊರಲ್ಲಿಯ ಮನೆಗಳನ್ನೆಲ್ಲ ಕಳವು ಮಾಡಿ ಧನವನ್ನು ಹೊತ್ತುಕೊಂಡು ಪಲಾಯನಕ್ಕೆ ತಯಾರಾದರು. ಆದರೆ ಏನು ಮಾಡುವುದು, ಊರು ಮುಂದೆ ಪ್ರವಚನ ನಡೆಯುತ್ತಿದೆ. ಒಂದು ವೇಳೆ ಅದು ತಮ್ಮ ಕಿವಿಗೆ ಬಿದ್ದರೆ ತಮ್ಮ ನಿಯಮದ ಉಲ್ಲಂಘನೆಯಾಗುತ್ತದೆ. ಈಗ ಏನು ಮಾಡುವುದು ಎಂದು ಯೋಚಿಸುವಷ್ಟರಲ್ಲಿ ಅವರಿಗೆ ಒಂದು ಉಪಾಯ ಹೊಳೆಯಿತು. 3 ಜನರು ಪ್ರವಚನ ಕೇಳಿಸದಂತೆ ಕಿವಿಗಳಲ್ಲಿ 10 ಅರಳುಗಳನ್ನು ತುರುಕಿಕೊಂಡು ಅಲ್ಲಿಂದ ಅಕ್ಕತ್ತಲಲ್ಲಿ ಪಾರಾದರು. ಅಷ್ಟರಲ್ಲಿ ಇತ್ತ ಪ್ರವಚನಕ್ಕೆ ಹೋಗದೆ ಊರಿನಲ್ಲೇ ಉಳಿದವನೊಬ್ಬ ಈ 3 ಕಳ್ಳರನ್ನು ನೋಡಿದ್ದ. ಅವನಿಗೆ ಈ 3ರನ್ನು ಹೆದರಿಸಿ ಆ ಧನವನ್ನು ಲಪಟಾಯಿಸಬೇಕೆಂಬ ಯೋಚನೆ ಬಂತು. ಆದರೆ ನಾನೊಬ್ಬನೇ ಈ 3ರನ್ನು ಎದುರಿಸುವುದು ಹೇಗೆಂದು ಯೋಚಿಸಿ ಒಂದು ಉಪಾಯ ಮಾಡಿದ. ಕರಿ ಬಣ್ಣದ ಬಟ್ಟೆ ಹಾಕಿಕೊಂಡು ಬಣ್ಣ ಬಳೆದುಕೊಂಡು ಭೂತದ ಹಾಗೆ ನಡೆಸುತ್ತಾ ಅವರ ಹತ್ತಿರ ಧಾವಿಸಿದನು. ನಾನು ನಿಮ್ಮ ಕಳ್ಳತನವನ್ನು ನೋಡಿದ್ದೇನೆ, ಆ ಧನವನ್ನು ನನಗೆ ಕೊಡದಿದ್ದರೆ ನಿಮ್ಮನ್ನು ಈಗಲೇ ಕೊಂದು ತಿಂದು ಬಿಡುತ್ತೇನೆ ಎಂದು ಕಿರಿಚಿದ. ಅವನನ್ನು ನೋಡಿ ಆ 3ರಲ್ಲಿಯ ದೊಡ್ಡವರಿಬ್ಬರೂ ಹೆದರಿ ಶರಣಾಗತರಾದರು. ಆದರೆ ಚಿಕ್ಕವನು ಮಾತ್ರ ಅವನ ಮೇಲೆ ಜೋರಾಗಿ ಆಕ್ರಮಣ ಮಾಡಿ ಅವನನ್ನು ಅಲ್ಲಿಂದ ಓಡಿಸಿಬಿಟ್ಟನು. ದೊಡ್ಡವರಿಬ್ಬರಿಗೂ ಆಶ್ಚರ್ಯ, ನೀನು ಇಷ್ಟು ಚಿಕ್ಕವನಾದರೂ ಭೂತವನ್ನು ಹೇಗೆ ಓಡಿಸಿದೆ, ನಿನಗೆ ಎಲ್ಲಿಂದ ಈ ಧೈರ್ಯ ಬಂತು? ಅದಕ್ಕೆ ಅವನು ಹೇಳಿದ, ನಾವು ಊರಿನಿಂದ ದಾಟಿ ಬರುವಾಗ ಅಕಸ್ಮಾತ್ತಾಗಿ ನನ್ನ ಬಲಗಡೆ ಕಿವಿಯಲ್ಲಿಯ ಅರಳೆ ಬಿದ್ದುಬಿಟ್ಟಿತು. ಆಗ ಧ್ವನಿವರ್ಧಕದಿಂದ ಬರುವ ಸತ್ಸಂಗದ ನುಡಿಗಳು ನನ್ನ ಕಿವಿಗೆ ಬಿದ್ದುವು. ಅವರು ಏನು ಹೇಳ್ತಿದ್ರಂದ್ರೆ, ಭೂತ ದೆವ್ವ ಇಂಥವು ಯಾವೂ ಇರುವುದಿಲ್ಲ, ಇವೆಲ್ಲ ನಮ್ಮ ದುರ್ಬಲ ಮನಸ್ಸು ಹಾಗೂ ಭ್ರಮೆ ಎಂದು ಹೇಳ್ತಾ ಇದ್ರು. ಆ ಪ್ರವಚನವನ್ನೇ ಆಧಾರವಾಗಿಟ್ಟುಕೊಂಡು ನಾನು ಅವನನ್ನು ಹೊಡೆದೋಡಿಸಿದೆ, ನಮ್ಮ ಹಣ ಎಲ್ಲ ಉಳಿಯಿತು. ಆಗ ದೊಡ್ಡವರಿಬ್ಬರು ವಿಚಾರ ಮಾಡಿದರು, ನೀನು ಒಂದೇ ಕಿವಿಯಿಂದ ಕೇವಲ 1 ನಿಮಿಷ ಸತ್ಸಂಗ ಕೇಳಿದ್ರಿಂದ ಇಷ್ಟು ಬಲ ಬಂದಿರಬೇಕಾದರೆ ಇನ್ನು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರವಚನವನ್ನು ಕೇಳಿದರೆ ಇನ್ನೆಷ್ಟು ನಮಗೆ ಲಾಭವಾಗಬಹುದು. ತಕ್ಷಣ 3 ಪ್ರವಚನ ನಡೆದಲ್ಲಿ ತೆರಳಿದರು. ಅದನ್ನು ಕೇಳಿ ಕ್ರಮೇಣ ಅವರ ಮನಸ್ಸು ಪರಿವರ್ತನೆಯಾಯಿತು. ಕಳವು ಮಾಡಿದ ಧನವನ್ನು ಅಲ್ಲಿಯ ಊರವರಿಗೆ ಹಿಂದಿರುಗಿಸುವುದರ ಜೊತೆಗೆ ಪ್ರಾಮಾಣಿಕತೆಯಿಂದ ದುಡಿದು ಗಳಿಸಲು ಕಲಿತು ಸತ್ಪ್ರಜೆಯಾಗಿ ಬಾಳತೊಡಗಿದರು. ನಾವು ಮಾಡಿದ ಯಾವುದೋ ಒಂದು ಕೆಟ್ಟ ಕೆಲಸವು ಆಯುಷ್ಯ ಪೂರ್ತಿ ಮಾಡಿದ ಒಳ್ಳೆಯ ಕೆಲಸಗಳನ್ನು ಅಳಿಸಿ ಹಾಕುತ್ತದೆ. ಅದರಂತೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಒಳ್ಳೆಯ ಸಂದೇಶಕ್ಕೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಸನ್ಮಾರ್ಗಕ್ಕೆ ಹತ್ತುವ ಸಾಮರ್ಥ್ಯವಿದೆ. ಅದನ್ನೇ ನಾವು ಟರ್ನಿಂಗ್ ಪಾಯಿಂಟ್ ಅನ್ನುತ್ತೇವೆ. ಸದ್ವಿಚಾರಗಳಿಂದ ದರೋಡೆಕೋರರು ಪರಿವರ್ತನೆ ಹೊಂದಿ ಮಹಾನ್ ವ್ಯಕ್ತಿಗಳಾದ ಕಥೆಗಳನ್ನು ನಾವು ಕೇಳಿದ್ದೇವೆ. ನಮ್ಮನ್ನು ನಾವು ತಿದ್ದಿಕೊಳ್ಳಲು ಬಂದ ಸದಾವಕಾಶವನ್ನು ಬಿಡಬಾರದು ಅಷ್ಟೇ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಶಿವಾಯ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿದ ಮೇಲೆ ಅರ್ಜುನ ಹೇಳ್ತಾನೆ, ನೀನೇ ಪರಬ್ರಹ್ಮ, ನೀನು ಪರಂಧಾಮ ಪವಿತ್ರ, ನೀನು ನಿತ್ಯ ಶಾಶ್ವತ ಅಂತ ಅವನು ಹಾಡಿ ಹೊಗಳ್ತಾನೆ. ಅದಾದಮೇಲೆ ನಿನ್ನ ಬಗ್ಗೆ ಎಷ್ಟು ಕೇಳಿದರೂ ಸಾಕು ಅಂತ ನನಗೆ ಅನಿಸ್ತಾ ಇಲ್ಲ, ಇನ್ನಷ್ಟು ಕೇಳಬೇಕಂತ ನನಗೆ ಅನಿಸ್ತಾ ಇದೆ. ನಾನು ಹೇಗೆ ಸದಾ ನಿನ್ನನ್ನು ಧ್ಯಾನ ಮಾಡುವುದು ಮತ್ತು ನಿನ್ನನ್ನು ತಿಳಿಯುವುದು ಹೇಗೆ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಅಂತ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ಅರ್ಜುನ ಇದನ್ನು ಸಾಮಾನ್ಯ ಜನರ ಪ್ರಯೋಜನಕ್ಕಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ಶ್ರೇಷ್ಠ ಭಕ್ತನಿಗೆ ತನ್ನ ತಿಳುವಳಿಕೆಯ ಬಗೆಗೆ ಮಾತ್ರವಲ್ಲ, ಎಲ್ಲ ಮಾನವ ಕುಲದ ತಿಳುವಳಿಕೆಯ ಬಗೆಗೆ ಕಾಳಜಿ ಇರುತ್ತೆ. ಸೊ ಅರ್ಜುನ ಒಬ್ಬ ಭಕ್ತ. ಸೊ ಅವನು ದಯೆಯಿಂದ ಸಾಮಾನ್ಯ ಮನುಷ್ಯನಿಗೆ ಭಗವಂತನ ಸರ್ವ ವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ತೆರೆಯುತ್ತಾ ಇದ್ದಾನೆ. ಅವನು ಕೃಷ್ಣನನ್ನು ನಿರ್ದಿಷ್ಟವಾಗಿ ಯೋಗಿನ್ ಎಂದು ಸಂಬೋಧಿಸ್ತಾ ಇದ್ದಾನೆ. ಯಾಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಅವನನ್ನು ಮರೆ ಮಾಡುವ ಅಥವಾ ತೆರೆಯುವ ಯೋಗಮಾಯ ಶಕ್ತಿಯ ಪ್ರಭು ಕೃಷ್ಣನೇ. ಕೃಷ್ಣನಲ್ಲಿ ಪ್ರೀತಿ ಇಲ್ಲದ ಸಾಮಾನ್ಯ ಮನುಷ್ಯನು ಸದಾ ಕೃಷ್ಣನನ್ನು ಕುರಿತು ಯೋಚಿಸಲಾರ. ಆದ್ದರಿಂದ ಅವನು ಅಹಿಕವಾಗಿ ಯೋಚಿಸಬೇಕಾಗುತ್ತೆ. ಅರ್ಜುನ ಈ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮದ ಜನರ ಯೋಚನಾ ರೀತಿಯನ್ನು ಪರಿಶೀಲಿಸ್ತಾ ಇದ್ದಾನೆ. ಕೇಶು ಕೇಶು ಚ ಭಾವೇಶು ಎನ್ನುವ ಮಾತುಗಳು ಅಹಿಕ ಪ್ರಕೃತಿಗೆ ಸಂಬಂಧಿಸಿದವು. ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದರ್ಥ. ಅಹಿಕ ಮನೋಧರ್ಮದವರು ಆಧ್ಯಾತ್ಮಿಕವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಅವರು ಭೌತಿಕ ವಸ್ತುಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ಎಂದು ಕಾಣಲು ಪ್ರಯತ್ನಿಸುವಂತೆ ಇಲ್ಲಿ ಹೇಳಲಾಗಿದೆ. 10ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ ಅರ್ಜುನ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕು ಅನ್ನಿಸುತ್ತದೆ. ಸೊ ಇಲ್ಲಿ ಅರ್ಜುನ ಹೇಳ್ತಾನೆ, ಎಷ್ಟು ಕೇಳಿದರೂ ಸಾಕು ಅಂತ ನನಗೆ ಅನಿಸ್ತಾ ಇಲ್ಲ, ತೃಪ್ತಿಯೇ ಇಲ್ಲ, ಕೇಳಿದಷ್ಟು ಮತ್ತಷ್ಟು ಕೇಳಬೇಕಂತ ಅನಿಸ್ತಾ ಇದೆ, ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಶೌನಕನು ಉಂದಾಳುವಾಗಿದ್ದಂಥ ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಿಗೆ ಇಂಥದೇ ಮಾತನ್ನು ಹೇಳಿದರು. ಸೊ ಅವರು ಈ ಥರ ಹೇಳಿದರು, ವಯಂ ತು ನ ವಿತ್ರ ವ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಎಚ್ಚೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಹಾಡುವುದು, ಆ ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಸದಾ ಕೇಳಿದರೂ ತೃಪ್ತಿಯಾಗುವುದೇ ಇಲ್ಲ. ಕೃಷ್ಣನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆದುಕೊಂಡವರು ಹೆಜ್ಜೆ ಹೆಜ್ಜೆಗೂ ಭಗವಂತನ ಲೀಲೆಯನ್ನು ಸವಿತಾರೆ. ಹೀಗೆ ಅರ್ಜುನನಿಗೆ ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ, ಅದರಲ್ಲಿಯೂ ಅವನು ಹೇಗೆ ಸರ್ವವ್ಯಾಪಿ ಪರಮಪ್ರಭುವಾಗಿ ಇರುತ್ತಾನೆ ಎನ್ನುವುದರಲ್ಲಿ ಆಸಕ್ತಿ. ಸೊ ಅಮೃತದ ವಿಷಯ ಹೇಳುವುದಾದರೆ ಕೃಷ್ಣನನ್ನು ಕುರಿತ ಯಾವುದೇ ವೃತ್ತಾಂತ ಅಥವಾ ಹೇಳಿಕೆಯು ಅಮೃತದಂತೆ. ಅಮೃತವನ್ನು ಸ್ವಾನುಭವದಿಂದ ಕಂಡುಕೊಳ್ಳಬಹುದು. ಆಧುನಿಕ ಕಥೆ ಕಾದಂಬರಿ ಮತ್ತು ಚರಿತ್ರೆಗಳಿಗೂ ಭಗವಂತನ ದಿವ್ಯ ಲೀಲೆಗಳಿಗೂ ವ್ಯತ್ಯಾಸವಿದೆ. ಐಹಿಕ ಆಗು ಹೋಗುಗಳ ಕಥೆಯನ್ನು ಮತ್ತೆ ಮತ್ತೆ ಕೇಳಿದರೆ ಬೇಸರ ಆಗುತ್ತೆ. ಆದರೆ ಕೃಷ್ಣನ ವಿಷಯ ಎಷ್ಟು ಕೇಳಿದರೂ ಬೇಸರವಾಗುವುದಿಲ್ಲ. ಈ ಕಾರಣದಿಂದಲೇ ಇಡೀ ವಿಶ್ವದ ಚರಿತ್ರೆಯು ಭಗವಂತನ ಅವತಾರಗಳ ಲೀಲಾ ಪ್ರಸ್ತಾವಗಳಿಂದ ತುಂಬಿ ಹೋಗಿದೆ. ಪುರಾಣಗಳು ಪ್ರಭುವಿನ ವಿವಿಧ ಅವತಾರಗಳ ಲೀಲೆಗಳನ್ನು ವಿವರಿಸುವ ಹಿಂದಿನ ಯುಗಗಳ ಇತಿಹಾಸಗಳು. ಈ ರೀತಿಯಲ್ಲಿ ಓದುವ ವಿಷಯವು ಮತ್ತೆ ಮತ್ತೆ ಓದಿದರೂ ಸಹ ಹೊಚ್ಚ ಹೊಸದಾಗಿರುತ್ತೆ. ಸೊ ಅರ್ಜುನನ ಈ ವಿನಂತಿಗೆ ಭಗವಂತ ಹೀಗೆ ಹೇಳುತ್ತಾರೆ. ಶ್ರೀ ಭಗವಾನು ವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿ

0: ಮಾತುಗಳಿಗೆ ಮಿತಿ ಇಲ್ಲ, ಆದ್ರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಸೊ ನಿನ್ಗೆ ನನ್ನ ಬಗ್ಗೆ ತಿಳಿದುಕೊಳ್ಬೇಕಂತ ಇಚ್ಛೆಯಾಗಿದೆ, ನನ್ನ ಯೋಗ ಸಿರಿಯ ಬಗ್ಗೆ, ಐಶ್ವರ್ಯದ ಬಗ್ಗೆ, ಆದರೆ ನನ್ನ ವಿಭೂತಿಗಳಿಗೆ ಮಿತಿಯೇ ಇಲ್ಲ. ಅದರಲ್ಲಿ ಮುಖ್ಯವಾದದನ್ನ, ಪ್ರಧಾನವಾದದನ್ನ ಮಾತ್ರ ನಾನೀಗ ನಿನ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಕೃಷ್ಣನ ಮತ್ತು ಅವನ ಸಿರಿಗಳ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ವ್ಯಕ್ತಿಗತ ಆತ್ಮದ ಇಂದ್ರಿಯಗಳು ಮಿತಿಗೊಳಗಾದಂಥವು. ಕೃಷ್ಣನ ಬಗ್ಗೆ ಸಮಗ್ರವಾಗಿ ಗ್ರಹಿಸಲು ಅವು ಅವಕಾಶ ಕೊಡುವುದಿಲ್ಲ. ಆದರೂ ಭಕ್ತನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಅಥವಾ ಬದುಕಿನ ಯಾವುದೇ ಸ್ಥಿತಿಯಲ್ಲಿ ಕೃಷ್ಣನನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಎನ್ನುವ ತತ್ವದ ಮೇಲಲ್ಲ. ಕೃಷ್ಣನಿಗೆ ಸಂಬಂಧಿಸಿದ ವಿಷಯಗಳೇ ಎಷ್ಟು ಸವಿ ಎಂದರೆ ಭಕ್ತರಿಗೆ ಅವು ಅಮೃತವೆಂದು ಕಾಣುತ್ತವೆ. ಭಕ್ತನು ಅವನು ಸವಿಯುತ್ತಾನೆ. ಕೃಷ್ಣನ ಸಿರಿಗಳನ್ನ, ಅವನ ವಿವಿಧ ಶಕ್ತಿಗಳನ್ನ ಚರ್ಚಿಸುವುದರಲ್ಲಿ ಪರಿಶುದ್ಧ ಭಕ್ತರು ದಿವ್ಯಾನಂದವನ್ನ ಪಡೆಯುತ್ತಾರೆ. ಆದ್ರಿಂದ ಅವರು ಅವುಗಳನ್ನ ಕೇಳಬೇಕು ಮತ್ತು ಚರ್ಚಿಸಬೇಕು ಅಂತ ಬಯಸ್ತಾರೆ. ತನ್ನ ಸಿರಿಗಳ ವಿಸ್ತಾರವು ಜೀವಿಗಳಿಗೆ ಅರ್ಥವಾಗುವುದಿಲ್ಲ ಅಂತ ಕೃಷ್ಣನಿಗೆ ಗೊತ್ತಿದೆ. ಆದ್ರಿಂದ ಕೃಷ್ಣ ಇಲ್ಲಿ ತನ್ನ ವಿವಿಧ ಶಕ್ತಿಗಳ ಮುಖ್ಯ ಅಭಿವ್ಯಕ್ತಿಗಳನ್ನ ಮಾತ್ರ ಹೇಳಲು ಒಪ್ಕೊಳ್ತಾ ಇದ್ದಾನೆ. ಪ್ರಾಧಾನ್ಯತಃ ಎನ್ನುವ ಶಬ್ದ ಬಹುಮುಖ್ಯ ಇಲ್ಲಿ, ಏಕೆಂದ್ರೆ ಭಗವಂತನ ಲಕ್ಷಣಗಳಿಗೆ ಮಿತಿ ಇಲ್ಲ. ಅವುಗಳಲ್ಲಿ ಕೆಲವನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು, ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಈ ಶ್ಲೋಕದಲ್ಲಿ ವಿಭೂತಿ ಎಂದರೆ ಅವನು ಇಡೀ ಅಭಿವ್ಯಕ್ತಿಯನ್ನು ಯಾವ ಸಿರಿಗಳಿಂದ ನಿಯಂತ್ರಿಸುತ್ತಾನೆಯೋ ಅವು. ಅಮರಕೋಶ ನಿಘಂಟಿನಲ್ಲಿ ವಿಭೂತಿ ಶಬ್ದವನ್ನು ಅಸಾಧಾರಣ ಸಿರಿ ಎಂದು ವಿವರಿಸಿದೆ. ನಿರಾಕಾರವಾದಿಯಾಗಲಿ, ಬಹುದೇವತಾವಾದಿಯಾಗಲಿ, ಪರಮಪ್ರಭುವಿನ ಅಸಾಧಾರಣ ಶಕ್ತಿಗಳನ್ನು, ಅವನ ದಿವ್ಯ ಶಕ್ತಿಗಳ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರ. ಐಹಿಕ ಜಗತ್ತಿನಲ್ಲೂ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಅವನ ಶಕ್ತಿಗಳು ಅಭಿವ್ಯಕ್ತಿಯ ಪ್ರತಿಯೊಂದು ಪ್ರಭೇದದಲ್ಲಿಯೂ ಹಂಚಿ ಹೋಗಿವೆ. ಸಾಮಾನ್ಯ ಮನುಷ್ಯ ನೇರವಾಗಿ ಏನನ್ನು ಕಾಣಬಹುದು, ಸೊ ಅದನ್ನ ಇಲ್ಲಿ ಈಗ ಭಗವಂತ ವಿವರಿಸ್ತಾರೆ. ಅವನ ವೈವಿಧ್ಯಮಯ ಶಕ್ತಿಯ ಭಾಗವನ್ನ ಈ ರೀತಿಯಲ್ಲಿ ವರ್ಣಿಸಿದೆ. ಅಹಮಾತ್ಮ ಗುಡ ಕೇಶ ಸರ್ವಭೂತಾಶಯ ಸ್ಥಿತ ಅಹಂ ಆದಿಂಶ ಮಧ್ಯಂಶ ಭೂತಾನಾಮಂತ ಏವಚ. ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನು. ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಅಂತ ಸಂಬೋಧಿಸಿದೆ. ಹೀಗಂದ್ರೆ ನಿದ್ರೆಯ ತಮಸ್ಸನ್ನ ಗೆದ್ದವನು. ಅಜ್ಞಾನದ ಕತ್ತಲೆಯೊಳಗೆ ನಿದ್ರಿಸುತ್ತಿರುವವನಿಗೆ ಭಗವಂತ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಹೇಗೆ ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಕೃಷ್ಣ ಅರ್ಜುನನನ್ನು ಸಂಬೋಧಿಸುವ ರೀತಿ ಮುಖ್ಯವಾದದ್ದು. ಅರ್ಜುನ ಇಂತಹ ಕತ್ತಲೆಯನ್ನ ಮೀರಿದವನಾದ್ರಿಂದ ಕೃಷ್ಣ ವಿವಿಧ ಶಕ್ತಿಗಳನ್ನ ವರ್ಣಿಸೋದಕ್ಕೆ ಒಪ್ಕೊಳ್ತಾರೆ. ತನ್ನ ಪ್ರಥಮ ವಿಸ್ತರಣೆಯಿಂದಾಗಿ ತಾನು ಇಡೀ ವಿಶ್ವದ ಅಭಿವ್ಯಕ್ತಿಗೆ ಆತ್ಮನು ಎಂದು ಕೃಷ್ಣ ಮೊದಲು ಅರ್ಜುನನಿಗೆ ಇಲ್ಲಿ ಹೇಳ್ತಾರೆ. ಅಹಿಕ ಸೃಷ್ಟಿಗೆ ಮೊದಲು ಪರಮ ಪ್ರಭು ಸ್ವಾಂಶ ವಿಸ್ತರಣೆಯಿಂದ ಪುರುಷಾವತಾರಗಳನ್ನ ಸ್ವೀಕರಿಸುತ್ತಾನೆ. ಅವನಿಂದ ಎಲ್ಲವೂ ಪ್ರಾರಂಭವಾಗುತ್ತೆ. ಆದ್ರಿಂದ ಅವನು ಮಹತ್ತತ್ವದ ಆತ್ಮ ಎಂದರೆ ವಿಶ್ವದ ಮೂಲಾಂಶಗಳ ಆತ್ಮ. ಒಟ್ಟು ಭೌತಿಕ ಶಕ್ತಿಯು ಸೃಷ್ಟಿಗೆ ಕಾರಣವಲ್ಲ. ವಾಸ್ತವವಾಗಿ ಮಹಾವಿಷ್ಣು ಮಹಾತತ್ವವನ್ನ, ಒಟ್ಟು ಭೌತಿಕ ಶಕ್ತಿಯನ್ನ ಪ್ರವೇಶಿಸುತ್ತಾನೆ, ಅವನೇ ಆತ್ಮ ಅಂತ. ಮಹಾವಿಷ್ಣು ಪ್ರಕಟವಾದ ವಿಶ್ವವನ್ನು ಪ್ರವೇಶಿಸಿದಾಗ ಆತನು ಮತ್ತೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನಾಗಿ ಪ್ರಕಟವಾಗುತ್ತಾನೆ. ಜೀವಿಯ ವೈಯಕ್ತಿಕ ದೇಹವು ಆಧ್ಯಾತ್ಮಿಕ ಕಿಡಿಯ ಇರುವಿನಿಂದಾಗಿ ಅಸ್ತಿತ್ವದಲ್ಲಿ ಇರುತ್ತದೆ ಎನ್ನುವುದನ್ನ ನಾವು ತಿಳ್ಕೊಂಡಿದ್ದೀವಿ. ಈ ಆಧ್ಯಾತ್ಮಿಕ ಕಿಡಿ ಇಲ್ಲದಿದ್ರೆ ದೇಹ ಬೆಳೆಯಲಾರದು. ಹಾಗೆ ಭೌತಿಕ ಅಭಿವ್ಯಕ್ತಿ ಕೂಡ ಪರಮಾತ್ಮನಾದ ಕೃಷ್ಣನು ಪ್ರವೇಶಿಸದಿದ್ದರೆ ಬೆಳೆಯಲಾರದು. ಸುಬಾಲ ಉಪನಿಷತ್ತಿನಲ್ಲಿ ಹೇಳಿರುವಂತೆ, ಪ್ರಕೃತಿ ಆದಿ ಸರ್ವ ಭೂತಾಂತರ್ಯಾಮಿ ಸರ್ವ ಶೇಷಿಚ ನಾರಾಯಣ. ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಅಭಿವ್ಯಕ್ತವಾಗಿರುವ ಎಲ್ಲ ವಿಶ್ವಗಳಲ್ಲಿ ಇದ್ದಾನೆ. ಮೂರು ಪುರುಷಾವತಾರಗಳನ್ನ ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ. ಅವುಗಳನ್ನು ಸಾತ್ವತ ತಂತ್ರದಲ್ಲಿಯೂ ವರ್ಣಿಸಿದೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅಥೋ ವಿದುಹು. ದೇವೋತ್ತಮ ಪರಮ ಪುರುಷನಿಗೆ ಈ ಭೌತಿಕ ಅಭಿವ್ಯಕ್ತಿಲಿ ಮೂರು ಸ್ವರೂಪಗಳುಂಟು. ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತು ಕ್ಷೀರೋದಕ ಶಾಯಿ ವಿಷ್ಣು. ಮಹಾವಿಷ್ಣು ಅಥವಾ ಕಾರಣೋದಕ ಶಾಯಿ ವಿಷ್ಣು ವನ್ನ ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸಲಾಗಿದೆ. ಯಹ ಕಾರಣಾರ್ಣವ ಜಲೆ ಭಜತಿ ಸ್ಮ ಯೋಗ ನಿದ್ರಾಂ. ಎಲ್ಲ ಕಾರಣಗಳ ಕಾರಣನಾದ ಪರಮ ಪ್ರಭು ವಿಶ್ವ ಸಮುದ್ರದಲ್ಲಿ ಮಹಾವಿಷ್ಣುವಾಗಿ ಮಲಗಿರುತ್ತಾನೆ. ಆದ್ದರಿಂದ ದೇವೋತ್ತಮ ಪರಮಪುರುಷನು ಈ ವಿಶ್ವದ ಆದಿ, ವಿಶ್ವದ ಅಭಿವ್ಯಕ್ತಿಗಳ ಸ್ಥಿತಿ ಪಾಲಕ ಮತ್ತು ಎಲ್ಲ ಶಕ್ತಿಯ ಅಂತ್ಯ ಕೂಡ ಹೌದು.
1: ಆದಿತ್ಯಾನಾಮಹಂ ವಿಷ್ಣುರ್ ಜ್ಯೋತಿಷ್ಯಾಂ ರವಿರಂಶುಮಾನ್ ಮರೀಚಿರ್ಮಾರು ತಾಮಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ.
0: ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಾನು ನಕ್ಷತ್ರಗಳಲ್ಲಿ ಚಂದ್ರನು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00. ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30. ವಿಶೇಷ ಕಾರ್ಯಕ್ರಮಗಳು 9:30 to 10:00. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30. ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00. ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 1:00 to 1:30. ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ 1:30 to 2:00. ಮರಾಠಿ ಸಮಯ 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00. 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35. ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಈವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ. ನಾನು ಡಾಕ್ಟರ್ ಕಾಶವ ಹಿರೇಮಠ್, ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರು, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಮತ್ತು ಕೆಎಲ್ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ.
1: ಬೆನ್ನು ನೋವು ಸಾಮಾನ್ಯವಾಗಿ ಮಧ್ಯವಯಸ್ಕರಲ್ಲಿ ಮತ್ತೆ ವೃದ್ಧರಲ್ಲಿ ಕಂಡು ಬರುವಂತಹ ಒಂದು ಸಾಮಾನ್ಯವಾದ ಸಮಸ್ಯೆ. ಬೆನ್ನು ನೋವಿನಿಂದ ಬಳಲುವವರಿಗೆ ದಿನನಿತ್ಯದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು ಕೂಡ ತುಂಬಾ ಕಷ್ಟ ಆಗ್ತದೆ. ಈ ಬೆನ್ನು ನೋವಿಗೆ ಮುಖ್ಯ ಕಾರಣಗಳೇನಪ್ಪ ಅಂತಂದ್ರೆ, ಬೆನ್ನು ಮೂಳೆಯ ಮೇಲೆ ಅತಿಯಾಗಿ ಭಾರ ಬೀಳುವಂಥದ್ದು. ಇನ್ನು ಈ ಅತಿಯಾಗಿ ಭಾರ ಬೀಳಲಿಕ್ಕೆ ಕಾರಣಗಳು ಯಾವಂದ್ರೆ, ತುಂಬಾ ಹೊತ್ತು ಒಂದೇ ಸ್ಥಿತಿಯಲ್ಲಿ ಕೆಲಸ ಮಾಡುವಂಥದ್ದು. ಉದಾಹರಣೆಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ಸ್ ಮುಂದೆ ಕೆಲಸ ಮಾಡೋದು, ಮತ್ತೆ ರೈತರು ಹೊಲಗಳಲ್ಲಿ ಯಾವಾಗಲೂ ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಬಸ್ಸು, ಟ್ರಕ್ಕು, ಕಾರು ಮತ್ತು ದ್ವಿಚಕ್ರ ವಾಹನ ಚಾಲಕರು ಒಂದೇ ಸ್ಥಿತಿಯಲ್ಲಿ ಕುಳಿತುಕೊಂಡು ವಾಹನಗಳನ್ನು ಚಲಿಸುವಂಥದ್ದು. ಬೆನ್ನು ಮೂಳೆಗೆ ಏನಾರ ಪೆಟ್ಟು ಬಿದ್ದಾಗ ದೇಹದಲ್ಲಿ ಬೆನ್ನು ಮೂಳೆಯ ಹತ್ತಿರದ ಅಂಗಗಳ ರೋಗಗಳಿಂದನೂ ಕೂಡ ಬೆನ್ನು ನೋವು ಬರಬಹುದು. ಉದಾಹರಣೆಗೆ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆಯಿಂದ, ಮತ್ತೆ ಹೆಂಗಸರಲ್ಲಿ ಗರ್ಭಾಶಯದ ತೊಂದರೆಗಳಿಂದಲೂ ಕೂಡ ಬೆನ್ನು ನೋವು ಬರಬಹುದು. ಹೆಂಗಸರಲ್ಲಿ ಅಧಿಕ ಬಾರಿ ಗರ್ಭಧಾರಣೆ, ಗರ್ಭಪಾತ ಮತ್ತು ಹೆರಿಗೆಗಳು ಆಗುವುದರಿಂದಲೂ ಕೂಡ ಬೆನ್ನು ನೋವು ಬರ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ, ದೇಹದಲ್ಲಿ ಎಲ್ಲಾ ಎಲುಬುಗಳನ್ನು ಕೂಡ ಕ್ಯಾಲ್ಸಿಯಂ ಔಷಧದಿಂದ ಮಾಡಲ್ಪಟ್ಟಿರ್ತವೆ. ಹಿಂಗಾಗಿ ದೇಹದಲ್ಲಿ ಕ್ಯಾಲ್ಸಿಯಂ ಔಷಧ ಕೊರತೆಯಿಂದನೂ ಕೂಡ ಬೆನ್ನು ನೋವು ಬರ್ತದೆ. ಇನ್ನು ಬೆನ್ನು ನೋವಿಗೆ ಪ್ರಥಮವಾಗಿ ಮಾಡಬೇಕಂತ ಚಿಕಿತ್ಸೆ ಅಂದ್ರೆ, ತುಂಬಾ ಹೊತ್ತು ಒಂದೇ ಸ್ಥಿತಿಯಲ್ಲಿ ಕೆಲಸ ಮಾಡದೆ ದೇಹದ ಸ್ಥಿತಿಯನ್ನು ಮಧ್ಯದಲ್ಲಿ ಬದಲಾಯಿಸಿಕೊಳ್ಳುವುದು, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದನೂ ಬೆನ್ನು ನೋವು ಕಡಿಮೆ ಆಗ್ತದೆ. ಕುಳಿತಿರುವಾಗ ಆದಷ್ಟು ಬೆನ್ನನ್ನು ನೇರವಾಗಿ ಇರಿಸಿಕೊಂಡು ಕೂತ್ಕೋಬೇಕು. ಬೆನ್ನು ನೋವು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಮನೆಯಲ್ಲೇ ಇರುವಂತಹ ಕೊಬ್ಬರಿ ಎಣ್ಣೆಯಿಂದ ಬೆನ್ನಿಗೆ ಚೆನ್ನಾಗಿ ಮಸಾಜ್ ಮಾಡಿ ಅದರ ಮೇಲೆ ಬಿಸಿ ಬಟ್ಟೆಯಿಂದ ಶಾಖ ಕೊಡುವುದು ಅಥವಾ ಬಿಸಿನೀರು ಸುರಿಯುವುದರಿಂದಲೂ ಬೆನ್ನು ನೋವು ಕಡಿಮೆ ಆಗುತ್ತದೆ. ದಿನನಿತ್ಯದ ಆಹಾರಗಳಲ್ಲಿ ಅಂದರೆ ಹಾಲಿನಲ್ಲಿ ಕ್ಯಾಲ್ಸಿಯಂನ ಅಂಶ ಹೇರಳವಾಗಿರುವುದರಿಂದ ಎಲ್ಲರೂ ದಿನಕ್ಕೆ ಒಂದು ಗ್ಲಾಸ್ ಆದರೂ ಹಾಲನ್ನು ಕುಡಿಬೇಕು. ಈ ಎಲ್ಲ ಚಿಕಿತ್ಸೆಗಳಿಂದನೂ ನೋವು ಗುಣಮುಖವಾಗದಿದ್ದರೆ ನಂತರ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಇನ್ನು ನಮ್ಮ ಆಯುರ್ವೇದದಲ್ಲಿ ಬೆನ್ನು ನೋವಿಗೆ ಹೇಳಿರುವಂತಹ ಚಿಕಿತ್ಸೆಗಳಂದ್ರೆ, ಮೊದಲು ನಾವು ಬೆನ್ನು ನೋವು ಯಾವ ಕಾರಣದಿಂದ ಉಂಟಾಗಿದೆ ಅನ್ನೋದರ ಮೇಲೆ ಅದರ ಚಿಕಿತ್ಸೆಯನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಕಟಿ ಅಭ್ಯಂಗ. ಇದರಲ್ಲಿ ಬೆನ್ನಿನ ಮೇಲೆ ನೋವು ನಿವಾರಕ ತೈಲದಿಂದ ಮಸಾಜ್ ಮಾಡುವುದು. ಉದಾಹರಣೆಗೆ ಕ್ಷೀರಬಲ ತೈಲ, ಮಹಾಮಾಶ ತೈಲಗಳನ್ನು ಉಪಯೋಗಿಸಿಕೊಂಡು ಅಭ್ಯಂಗ ಮಾಡಿ ನಂತರ ನಾಡಿ ಸ್ವೇದ ಅಥವಾ ಪತ್ರಪಿಂಡ ಸ್ವೇದದಿಂದ ಶಾಖ ಕೊಡೋದು. ಇನ್ನೂ ಒಳ್ಳೆಯ ಚಿಕಿತ್ಸೆ ಅಂದರೆ ಕಟಿಬಸ್ತಿ. ಇದರಲ್ಲಿ ಬಿಸಿ ಮಾಡಿರುವಂತಹ ತೈಲವನ್ನು ಸುಮಾರು 45 ನಿಮಿಷಗಳವರೆಗೆ ಬೆನ್ನಿನ ಮೇಲೆ ಇರಿಸುವಂಥದ್ದು. ಲೇಪದಲ್ಲಿ ನೋವು ನಿವಾರಕ ದ್ರವ್ಯಗಳನ್ನು ಅರೆದು ಅದನ್ನು ಕಲ್ಕ ಅಥವಾ ಪೇಸ್ಟನ್ನು ಮಾಡಿ ನೋವಿರುವ ಜಾಗದ ಮೇಲೆ ಸ್ವಲ್ಪ ಹೊತ್ತು ಹಚ್ಚುವುದು. ಇನ್ನು ಕೆಲವು ಯೋಗಾಸನಗಳು ಕೂಡ ಬೆನ್ನು ನೋವನ್ನು ನಿವಾರಿಸ್ತವೆ. ಅರ್ಧ ಕಟಿ ಚಕ್ರಾಸನ, ಭುಜಂಗಾಸನ, ಶಲಭಾಸನ ಮತ್ತೆ ಪವನಮುಕ್ತಾಸನ. ಈ ಆಸನಗಳನ್ನು ತಜ್ಞ ವೈದ್ಯರಿಂದ ಕಲಿತು ನಂತರ ಅವುಗಳನ್ನು ದಿನವೂ ಅಭ್ಯಾಸ ಮಾಡಬೇಕು.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG, and geriatrics. Learn in modern labs and smart classrooms. Access digital libraries, hostel facilities, and vibrant extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಇಟ್ಸ್ ಪ್ರಿವೆಂಟಿವ್ ಮೆಷರ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಿಸಿಯೋಥೆರಪಿ ಇನ್ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯ ಕಾರಣ ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಎಂದರೇನು, ಅಲ್ಲಿಂದ ಪ್ರಾರಂಭ.
1: ಸರ್, ನಾವು ಮುಂಚೆ ಯಂಗ್ ಸ್ಟ್ರೋಕ್ ಅನ್ನೋದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ಸ್ಟ್ರೋಕ್. ಸ್ಟ್ರೋಕ್ ಅಂತಂದ್ರೆ ಇವಾಗ ಎಲ್ಲರಿಗೂ ಗೊತ್ತಿದೆ, ದೇರ್ ಸಮಥಿಂಗ್ ಕಾಲ್ಡ್ ಬ್ರೈನ್ ಸ್ಟ್ರೋಕ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ಪಾರ್ಶ್ವವಾಯು. ಮೆದುಳಿನ ಪಾರ್ಶ್ವವಾಯು ಅಂತಂದ್ರೆ ಇದು ನಮ್ಮ ಮೆದುಳಿಗೆ ಸಪ್ಲೈ ಆಗುತ್ತಿರುವಂತ ರಕ್ತ ಬ್ಲಾಕ್ ಆಗೋದ್ರಿಂದ ಆಗುತ್ತೆ. ಅದನ್ನ ಜನರಲ್ ಆಗಿ ಹೇಳೋದಂತಂದ್ರೆ ಇದನ್ನ ಪಾರ್ಶ್ವವಾಯು ಲಕ್ವಾ ಪ್ಯಾರಲಿಸಿಸ್ ಅಂತ ಹೇಳ್ತಾರೆ. ಇದು ಆಗೋದು ಕಾಮನ್ಲಿ ಇದು ಆಗೋದು ವಯಸ್ಸಾದವ್ರ ಜನರಲ್ ಜಾಸ್ತಿ, ಅಂದ್ರೆ 65 ವರ್ಷಕ್ಕಿಂತ ಜಾಸ್ತಿ. ಇವತ್ತಿನ ತಾರೀಕಿನಲ್ಲಿ ಏನಾಗ್ತದೆ ಸರ್, 45 ವರ್ಷ ಆಗಿರೋ ಜನರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಯಾರಿಗಾದರೂ ಈ ತರ ಪಾರ್ಶ್ವವಾಯು 45-55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಆದ್ರೆ ಅದನ್ನ ಯಂಗ್ ಸ್ಟ್ರೋಕ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್. ಕಾರಣ ಇದು ಮೇನ್ಲಿ ಬಿಕಾಸ್ ಆಫ್ ಬ್ಲಡ್ ಸಪ್ಲೈ. ಅಂತಂದ್ರೆ ನಮ್ಮ ಮೆದುಳಿಗೆ ಬ್ಲಡ್ ಸಪ್ಲೈ ಆಗ್ತಿರೋದು ಇದು ಕಡಿಮೆ ಆಗೋದ್ರಿಂದ ಆಗ್ಬಹುದು, ಅಥವಾ ನಮ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಇದು ಆಗಬಹುದು. ಇವೆರಡು ಮೇನ್ ಕಾರಣ ಇದೆ. ಮತ್ತೆ ಇದು ಇವತ್ತಿನ ತಾರೀಕಿನಲ್ಲಿ ಯಂಗ್ ಜನರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಆಗುತ್ತಿರುವ ಮೇನ್ ಕಾರಣ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲು, ಬ್ಯಾಡ್ ಹ್ಯಾಬಿಟ್ಟು ಮತ್ತೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಇವೆಲ್ಲ ಕಾರಣದಿಂದ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಏನಾಗ್ತಿಲ್ಲ ಅದನ್ನ ನಾವು ಯಂಗ್ ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡ್ತೀವಿ.
0: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ, ಇದರ ಒಂದು ಹಿಡನ್ ಲಕ್ಷಣಗಳು ಅಂದ್ರೆ ಇದರ ಗುಪ್ತ ಲಕ್ಷಣಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಗುಪ್ತ ಲಕ್ಷಣಗಳು ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಸರ್, ಇವಾಗ ಹ್ಯೂಮನ್ ಲೈಫ್ ಪ್ರೆಡಿಕ್ಷನ್ ಹೇಗಾಗಿದೆ ಅಂತಂದ್ರೆ 35 ವರ್ಷ ಆದ ನಂತರ ಸಾಕಷ್ಟು ಜನರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಹೈಪರ್ ಟೆನ್ಷನ್ ಅನ್ನೋದೇನಿದೆ ಅಲ್ಲ ಸರ್, ನಾವು ಅನ್ಲೆಸ್ ಅಂಡ್ ಅಂಟಿಲ್ ಅದರಿಂದ ನಮ್ಗೆ ಏನೋ ಸಿಂಪ್ಟಮ್ಸ್ ಕಾಣೋವರೆಗೆ ನಾವು ಹೋಗಿ ಅದನ್ನ ಟೆಸ್ಟ್ ಮಾಡೋದಿಲ್ಲ. ಸೊ ಅದನ್ನ ಅದು ಮೋಸ್ಟ್ ಆಫ್ ದಿ ಟೈಮ್ ಹೈಪರ್ ಟೆನ್ಷನ್ ಬಂದ್ರೆ, ಡಯಾಬಿಟಿಸ್ ಬಂದ್ರೆ, ಯಂಗ್ ಜನರಲ್ ಬಂದ್ರೆ ಅದು ಸಿಂಪ್ಟಮ್ಸ್ ತೋರಿಸೋದಿಲ್ಲ. ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳನ್ನು ತೋರಿಸೋದಿಲ್ಲ. ಆ ಕಾರಣದಿಂದ ಅದು ನೆಗ್ಲೆಕ್ಟ್ ಮಾಡ್ತಾರೆ. ಒನ್ ಫೈನ್ ಡೇ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಅದು ಬ್ಲಾಕ್ ಮಾಡಿ ಬ್ರೈನಿಗೆ ಸಪ್ಲೈ ಕಡಿಮೆ ಆದ ನಂತರ ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು, ಕೈಕಾಲು ಮೂವ್ಮೆಂಟ್ ಆಗೋದು ಕಡಿಮೆ ಆಗ್ಬೋದು. ಈ ಲಕ್ಷಣಗಳು ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮ್ಗೆ BP ಇತ್ತು ನಿಮ್ಗೆ ಗೊತ್ತಾಗಿಲ್ಲ, ನೀವು ಟೆಸ್ಟ್ ಮಾಡಿಸಿಲ್ಲ, ಇದು ಒಂದು ಲಕ್ಷಣ. ಇನ್ನೊಂದು ಸರ್, ಇದು ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಸರಿ ವಿಪರೀತ ತಲೆನೋವು ಆಗ್ಬೋದು, ಒಂದೊಂದು ಯಾವಾಗ ಯಾವಾಗ ವಾಮಿಟಿಂಗ್ ಆಗ್ಬೋದು, ಮತ್ತೆ ಕೆಲವೊಂದು ಸರಿ ತಲೆ ಸುತ್ತ ಬರೋ ತರ ಆಗ್ಬೋದು. ಇವೆಲ್ಲ ಲಕ್ಷಣಗಳನ್ನ ನಾವು ಕನ್ಸಿಡರ್ ಮಾಡಬಹುದು. ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ದ ಯಂಗ್ ಸ್ಟ್ರೋಕ್ ಅಂತ ಹೇಳಿ. ಈ ತರ ಮೇಲಿನ ಮೇಲೆ ಲಕ್ಷಣ ಬರ್ತಾ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪಾಸಿಬಲ್ ಇದ್ರೆ ಹೋಗಿ ನಿಮ್ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ನಿಮ್ ಏರಿಯಾದಲ್ಲಿ ಯಾರು ಲೋಕಲ್ ಡಾಕ್ಟರ್ ಇದ್ರೆ, ಯಾವಾಗ 15 ಡೇಸ್ 1 ಮಂತ್ಗೆ ಒಂದ್ಸರಿ BP ಚೆಕ್ ಮಾಡಿಸೋದು, ಶುಗರ್ ಚೆಕ್ ಮಾಡಿಸೋದು, ಈ ತರ ಮಾಡಿಸ್ತಾ ಇದ್ರೆ ಒಂಥರ ಸೇಫ್ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳ ಈ ಒಂದು ಜೀವನ ಶೈಲಿ, ಲೈಫ್ ಸ್ಟೈಲ್ ಬಹಳ ಬದಲಾಗಿದೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ.
1: ಹೌದು,
0: ಅದು ಎಷ್ಟು ಕಾರಣವಾಗುತ್ತೆ ಈ ಒಂದು
1: ಸರ್? ನೆಗ್ಲಿಜೆನ್ಸಿನೇ ತುಂಬಾ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಇಸ್ ಅ ಮೇಜರ್ ಕಾಸ್ ಅಂತ ನಾನು ಹೇಳ್ಬೋದು. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, 35 ವರ್ಷ ಆದ ನಂತರ ಇವಾಗ ಬ್ಲಡ್ ಪ್ರೆಷರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಮತ್ತು ಜನ ತಾವಾಗಿ ಹೋಗಿ ಟೆಸ್ಟ್ ಮಾಡಿಸೋದಿಲ್ಲ, ತಾವಾಗಿ ಹೋಗಿ ಏನು ತಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡೋದಿಲ್ಲ. ಅದು ಒಂದು ಲೆವೆಲಿಗೆ ಬಂದಮೇಲೆ ಅದು ಎಕ್ಸ್ಟ್ರೀಮ್ ಆಗಿ ಕಿಶಿಂದ ತೊಂದರೆ ಆಗಿ ಆದ್ಮೇಲೇ ಅವ್ರು ಹೋಗ್ತಾರೆ ಡಾಕ್ಟರ್ ಹತ್ರ. ಅದಕ್ಕೆ ಮೇನ್ ಕಾರಣ ನಾನೇನಂತೀನಿ, ಬ್ಯಾಡ್ ಹ್ಯಾಬಿಟ್ಸ್, ಒಂದು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ವಿಪರೀತ ಸ್ಮೋಕಿಂಗ್ ಏನಂತೀವಿ, ಇಲ್ಲಂತಂದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಏನು ಇಲ್ಲ, ಆಮೇಲೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ವರ್ಕಿಂಗ್ ಅಂಡರ್ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಟಾರ್ಗೆಟ್ಸ್ ಇವೆಲ್ಲ ಇವಾಗ IT ಸೆಕ್ಟರ್ ನೋಡ್ತಾ ಇದೀವಿ. ಬಹಳ ಜನ ಕುಂತಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಟಾರ್ಗೆಟ್ಸ್ ಇರುತ್ತೆ, ಆ ಟಾರ್ಗೆಟ್ ಇಂದ ಸ್ಟ್ರೆಸ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಲಿಂದ ಆಮೇಲೆ ಅವ್ರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುವ ಕಾರಣದಿಂದ ಅವರಲ್ಲಿ ಬ್ಲಡ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾಟ್ ಓನ್ಲಿ ಚೆಕಿಂಗ್ ದ ಬ್ಲಡ್ ಪ್ರೆಷರ್ ಆರ್ ಶುಗರ್ ಲೆವೆಲ್ಸ್, ದೇ ಶುಡ್ ಆಲ್ಸೋ ಚೆಕ್, ಅಂದ್ರೆ ಅವರು ತಮ್ಮ ಬ್ಲಡ್ ಅಲ್ಲಿ ಇರುವಂತ ಒಂದು ಏನಂತಾರೆ ಫ್ಯಾಟ್ ಕಂಟೆಂಟ್, ಅದನ್ನು ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೂ ಅದನ್ನು ಒಂದು ಕಾರಣ ಇರುತ್ತೆ ಸ್ಟ್ರೋಕ್ ಆಗೋಕ್ಕೆ. ಸೊ ಇವು 3 ಕಾರಣಗಳನ್ನು 6 ತಿಂಗಳಲ್ಲಿ ಒಮ್ಮೆ ಮಾಡಿದರೆ ಸಾಕು, ದೇ ಕ್ಯಾನ್ ಪ್ರಿವೆಂಟ್ ದರ್ ಸ್ಟ್ರೋಕ್ ಡೈರೆಕ್ಟ್ಲಿ ಟು 50-60%.
0: ಬಹಳ ಮುಖ್ಯವಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ತಾವು ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಡನ್ಲಿ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ ಬಹಳಷ್ಟು ಜನರು. ಹೆಲ್ತ್ ಕಾನ್ಶಿಯಸ್ ಆಗಿ ವ್ಯಾಯಾಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವರು ವ್ಯಾಯಾಮ ಮಾಡುವಾಗಲೇ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಅಂತ.
1: ಅದು ಸರ್, ಅದು ಒಂದು ಏನಿದೆ, ಇವಾಗ ಹೆಲ್ತ್ ಕಾನ್ಶಿಯಸ್ ಆಗಿ ನೀವು ಎಕ್ಸಸೈಸ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಿಮಿಟೇಷನ್. ನಿಮ್ ಬಾಡಿಗೆ ಎಷ್ಟು ಎಷ್ಟು ಸಾಧ್ಯ ಇದೆ, ನೀವು ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡುವ ಅರ್ಥ ಇದಲ್ಲ ಕಿ ಒಂದೇ ದಿವಸ ಹೋಗಿ ಜಿಮ್ಮಲ್ಲಿ 3 ತಾಸು ಮಾಡಿದೆ 4 ತಾಸು ಮಾಡಿದೆ, ದಟ್ ಈಸ್ ರಾಂಗ್. ಯು ಶುಡ್ ಸ್ಟಾರ್ಟ್, ಅಂದರೆ ನೀವು ಸ್ಟಾರ್ಟ್ ಮಾಡಬೇಕು ಒಂದು 1 ವಾರ ಇವತ್ತು ಸ್ಟಾರ್ಟ್ ಮಾಡಿದರೆ ಬರೋ 1 ವಾರದಲ್ಲಿ ಡೈಲಿ ಒಂದು ಮುಂಜಾನೆ 10-15 ನಿಮಿಷ ಸಿಂಪಲ್ ಸ್ಟಾರ್ಟ್ ಮಾಡೋದು ವಾಕಿಂಗ್ಲಿಂದ, ಆಮೇಲೆ ಬ್ರಿಸ್ಕ್ ವಾಕಿಂಗ್. ಈ ಥರ ಎಕ್ಸಸೈಸ್ ಟ್ರೈನಿಂಗ್ ಏನಿದೆ ಅಲ್ಲ, ಇದನ್ನು ಸ್ಲೋಲಿ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡಬೇಕು. ಅದರಲ್ಲಿಂದ ಏನಾಗುತ್ತೆ,

0: ಎಕ್ಸಸೈಸ್ ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ತರಹದ ತೊಂದರೆಗಳು ಬರೋದಿಲ್ಲ. ನೀವಾಗೆ ನಿಮ್ಮ ಮನಸ್ಸಿನ ಮೇಲೆ ಮಾಡಿದ್ರೆ, ನಾನು ಇವತ್ತು ಒಂದು ವಾರದಲ್ಲಿ ನಾನು ಇಷ್ಟು ಮಾಡ್ತೀನಿ, ನಾನು ಇಷ್ಟು ವೇಟ್ ಕಡಿಮೆ ಮಾಡ್ತೀನಿ, ಆ ತರ ಮಾಡಕ್ ಹೋದ್ರೆ ಅದು ನಮ್ಗೆ ಸೂಟ್ ಆಗಲ್ಲ, ಅದರಿಂದ ರಿಬೌಂಡ್ ಜಾಸ್ತಿ ಆಗುತ್ತೆ.
1: ಡಾಕ್ಟರ್ ಸರ್, ತಾವು ಹೇಳಿದ್ರೆ ಟ್ರೈನರ್ ಗೈಡೆನ್ಸ್ ನಲ್ಲಿಯೇ ಮಾಡಿ ಅಂತ. ಅಂತ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಅತಿ ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನ ನಾವು ಕಳ್ಕೊಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಯಾರಿಗಾದ್ರೂ ತೂಕ ಜಾಸ್ತಿ ಮಾಡ್ಕೋಬೇಕು ಅಥವಾ ತೂಕ ಕಮ್ಮಿ, ವೇಟ್ ಗೇನ್ ಅಥವಾ ವೇಟ್ ಲಾಸ್ಗೋಸ್ಕರ ಬಹಳಷ್ಟು ಸಪ್ಲಿಮೆಂಟ್ಸ್, ಬಹಳಷ್ಟು ವಿಷಯಗಳಲ್ಲಿ ಸ್ಟೆರಾಯ್ಡ್ ಇದ್ದು ಅದು ತಗೋತಾರೆ, ಅದು ಕೂಡ ಈ ಒಂದು ಪಾರ್ಶ್ವವಾಯು ಅಥವಾ ಯಂಗ್ ಸ್ಟ್ರೋಕ್ ಅಥವಾ ಸ್ಟ್ರೋಕಿಗೆ ಕಾರಣ ಆಗಬಹುದು?
0: ಹೌದು ಸರ್, ಡೆಫಿನೆಟ್ಲಿ ಆಗ್ಬಹುದು. ಯಾಕಂತಂದ್ರೆ ಎನಿಥಿಂಗ್ ವಿಚ್ ಈಸ್ ಯಾವ್ದಾದ್ರು ಒಂದು ನಾವು ನೈಸರ್ಗಿಕ ಇಲ್ಲದೆ ಇರುವಂತಹ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ತಗೊಳ್ಳೋದ್ರಿಂದ, ಇದು ಪ್ರೋಟೀನ್ ಆಗಿರ್ಬಹುದು, ಯಾವ್ದಾದ್ರು ಶೇಕ್ ಆಗಿರ್ಬಹುದು, ಎನಿಥಿಂಗ್, ಅದು ಎಷ್ಟರ ಮಟ್ಟಿಗೆ ಐಡಿಯಲ್ ಇದೆ, ಅದು ಸೈಂಟಿಫಿಕ್ ಇದೆ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಗೊಳ್ಳೋದು. ಮತ್ತು ಅದರ ಪ್ರಮಾಣ, ಎಷ್ಟು ಪ್ರಮಾಣ ತಗೋತಾ ಇದ್ದೀರಿ, ಆ ತಗೊಳ್ಳುವಂಥ ಪ್ರಮಾಣ ನಿಮ್ಮ ಶರೀರಕ್ಕೆ ಮ್ಯಾಚ್ ಆಗ್ತಾ ಇದ್ದಿಲ್ಲ, ಅದನ್ನು ನೋಡ್ಕೋಬೇಕು. ಕೆಲವೊಂದ್ಸರಿ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆಮೇಲೆ ನಿಮ್ದು ತೂಕ ಅಂತೀವಿ, ನಿಮ್ದು ಹೈಟ್ ಅಂತೀವಿ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರ ಒಂದು ಲೆವೆಲಿಗೆ ನೀವು ಅದನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ ನೀವು ಅದನ್ನು ಇವಾಗ ಅನ್ಪ್ರೊಫೆಷನಲ್ ವೇನಲ್ಲಿ ತೊಗೊಂಡ್ರೆ, ಅಂದರೆ ನೀವು ವಿದೌಟ್ ಎನಿಬಡೀಸ್ ಗೈಡೆನ್ಸ್, ವಿದೌಟ್ ದ ಮೆಡಿಕಲ್ ಸೂಪರ್ವಿಷನ್ ನೀವು ತೊಗೊಂಡ್ರೆ ಅದರ ದುಷ್ಪರಿಣಾಮ ಆಗುತ್ತೆ. ಮತ್ತು ಸಾಕಷ್ಟು ಸ್ಟಡಿಗಳು ಪ್ರೂವ್ ಮಾಡಿದ್ದಾರೆ ಕಿ ಈವನ್ ಕನ್ಸಂಪ್ಷನ್ ಆಫ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಜನರಿಗೆ ಸ್ಟ್ರೋಕು ಅಥವಾ ಬೇರೆ ತರ ಹೃದಯ ರೋಗಗಳು ಆಗ್ತಾ ಇದೆ ಅಂತ ಅದಕ್ಕೂ ಒಂದು ಒಂದು ಸೈಂಟಿಫಿಕ್ ಪ್ರೂಫ್ ಇದೆ ಸರ್.
1: ಇದಾಯ್ತು ಆಡಿಟಿವ್ಸ್ ಅಥವಾ ಸ್ಟೆರಾಯ್ಡ್ ಇದು ಅದು ಅಬ್ಯೂಸ್ ನಿಂದ. ಇನ್ನೊಂದು ಬಹಳ ಟ್ರೆಂಡಿಂಗ್ ಆಗಿರೋ ವಿಷಯ, ಏಕೆಂದ್ರೆ ತಾವು ಹೇಳಿದ್ರೆ ಬ್ಲಡ್ ಅಲ್ಲಿರೋ ಫ್ಯಾಟ್ ಅನ್ನ ಅವಾಗ ಅವಾಗ 6 ತಿಂಗಳಲ್ಲಿ ಚೆಕ್ ಮಾಡಿ, ಕೀಟೋಜೆನಿಕ್ ಡಯಟ್, ಆಟ್ಕಿನ್ಸ್ ಡಯಟ್, ಕಾರ್ನಿವೋರಸ್ ಡಯಟ್, ಈ ಡಯಟ್ ಗಳಿಂದ ನಾನು ಕಿವಿಯಲ್ಲಿ ನೋಡಿದ್ದೇವೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕಿಗೆ ಒಳಗಾಗ್ತಾರೆ. ಏನು ಹೇಳಿಕೆ ಇಷ್ಟ?
0: ಅದೇ ಸರ್, ತಗೊಳ್ಳಿಕ್ಕೆ ನಡ್ಡಿಲ್ಲ, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳಕ್ ಇಷ್ಟಪಡೋದು ಅದೇ, ನಿಮ್ ಮನಸ್ಸಿನ ಪ್ರಕಾರ ನಿಮ್ ಇಚ್ಛೆ ಪ್ರಕಾರ ನೀವು ತಗೋಬಾರ್ದು, ಅದನ್ನ ಒಂದು ಒಂದು ಮೆಡಿಕಲ್ ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಮತ್ತೆ ನಾನು ಮೋಸ್ಟ್ ನಮ್ ಇನ್ನೊಂದು ವಿಷಯ ಅಂತಂದ್ರೆ, ಬಹಳಷ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಡೈರೆಕ್ಟ್ಲಿ ಸಿಗುತ್ತೆ, ತಗೊಂತಾರೆ, ಬಟ್ ಅದನ್ನ ಪ್ರಾಪರ್ ಆಗಿ ಒಂದು ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಅದರಿಂದ ಏನು ದುಷ್ಪರಿಣಾಮ ಇಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಪರಿಣಾಮ ಆಗುತ್ತೆ. ಬಟ್ ಇಟ್ ನೀಡ್ಸ್ ಟು ಬಿ ಮಾನಿಟರ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಅಂದ್ರೆ ಯುವ ಪಾರ್ಶ್ವವಾಯು ಕಾರಣಗಳು ಮತ್ತು ಲಕ್ಷಣಗಳ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಿಂದ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ KLEಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ಒಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಶಾಲೆ ಇತ್ತು. ಶಾಲೆ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರತಕ್ಕಂಥವ್ರಿಗೆ ಧ್ವನಿ ಆಗಿರ್ತದೆ.

ಇರ್ತಕ್ಕಂಥದ್ದು ಕೆಎಲ್ಎ ಸೊಸೈಟಿ ಅಂತ. ನಾನು ಇವತ್ತು ಕೆಎಲ್ಎ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೆಎಲ್ಎ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೆಎಲ್ಇ ಸೊಸೈಟಿ ಆಗಿದೆ. ಹಾಗಾಗಿ ಕೆಎಲ್ಇ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-47377.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಯಾವೆಲ್ಲ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬಹುದು ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ಬೋದು?
2: ಸರ್, ದಿನನಿತ್ಯ ವ್ಯಾಯಾಮ ಮಾಡಬೇಕು. ನಿಮಗೆ ವ್ಯಾಯಾಮ ಮಾಡಲಿಕ್ಕೆ ಸಮಯ ಸಿಗಲ್ಲ ಅಂತ ನಾವೇನು ಎಕ್ಸ್ಕ್ಯೂಸ್ ಕೊಡ್ತೀವಲ್ಲ, ಅದು ತಪ್ಪು. ಸಾಧ್ಯ ಇದ್ದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ನಿಮ್ ಇಪ್ಪತ್ನಾಲ್ಕು ತಾಸದಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದರೆ ದಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಅದರ ಜೊತೆಯಲ್ಲಿ ನಾವು ಲಿಫ್ಟ್ ಅನ್ನ ಉಪಯೋಗ ಮಾಡಬಾರ್ದು, ಅದ್ರ ಬದಲಿ ನಾವು ಸ್ಟೇರ್ಕೇಸ್ ಅನ್ನ ಯೂಸ್ ಮಾಡಬೇಕು. ಆಹಾರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವೆಜಿಟೇಬಲ್ಸ್ ಕನ್ಸಂಪ್ಷನ್ ಮಾಡಬೇಕು. ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ ಸರ್, ಸ್ಟ್ರೆಸ್ ಯಾರಿಗೆಲ್ಲ? ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ಸನ್ನ ನೀವು ಯಾವ ಥರ ತಗೊಂತೀರಿ, ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ಕೋಪ್ ಅಪ್ ಮಾಡ್ತೀರಿ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ದು ಬೇರೆ ಲೈಫ್ ಸ್ಟೈಲ್ ಅಂತಂದರೆ, ಈಗ ನಾವು ಸಾಕಷ್ಟು ಜನ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀವಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಒಂದು ಲಿಮಿಟೆಡ್ ವೇ, ಕಂಟ್ರೋಲ್ಡ್ ವೇದಲ್ಲಿ ಮಾಡಿದರೆ ಇಟ್ಸ್ ವಿ ಕ್ಯಾನ್ ಪ್ರಿವೆಂಟ್. ಬಟ್ ಇಫ್ ಯು ಅಂದರೆ ನೀವು ಅದನ್ನು ಬಿಟ್ಟರೆ, ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಆಮೇಲೆ ಸಿಗರೇಟ್ ಸ್ಮೋಕಿಂಗ್, ಅವ್ರ ಕನ್ಸಂಪ್ಷನ್ ಆಫ್ ಟೊಬ್ಯಾಕೋ ಅಂತಂದರೆ ತಂಬಾಕು ಪದಾರ್ಥಗಳ ಸೇವನೆ, ಅದು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಖೈನಿ ಆಗಿರ್ಬೋದು, ಏನೂ ಆಗಿರ್ಬೋದು, ಯಾವುದೇ ಥರದ ತಂಬಾಕು ಪದಾರ್ಥನ ಒಂದು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ದ ಅಂದರೆ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಡೈರೆಕ್ಟ್ಲಿ ಡಬಲ್ ಆಗುತ್ತೆ. ಓಕೆ, ಅದು ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ನೀವು ಸ್ಟ್ರೋಕನ್ನು ಯಂಗ್ ಸ್ಟ್ರೋಕ್ ಅಂತ ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಬ್ಬಿನ ಅಂಶ ಕಡಿಮೆ ಇರುವ ಆಹಾರವನ್ನು ಸೇವನೆ ಮಾಡಿದರೆ ಡೆಫಿನೆಟ್ಲಿ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಅನ್ನು ಅವಾಯ್ಡ್ ಮಾಡ್ಬೋದು.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಅಡಿಕ್ಷನ್ಗಳ ಬಗ್ಗೆ ತಾವು ಮಾತನಾಡ್ತಿದ್ರಿ, ಟೊಬ್ಯಾಕೋ ಇರಲಿ, ಆಲ್ಸೋ ಆಲ್ಕೋಹಾಲ್ ಇರಲಿ, ಇತ್ತೀಚಿನ ದಿನಗಳಲ್ಲಿ ಅದು ಯಾರು ಸೇವಿಸುವುದಿಲ್ಲ ಅವರನ್ನ ವಿಭಿನ್ನವಾಗಿ ನೋಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ಅಂತ ಪ್ರಾರಂಭ ಮಾಡ್ತಾರೆ, ಅಥವಾ ಫೋಮೋ ಅಂತ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲರೂ ಸೇವಿಸ್ತಾ ಇದ್ದಾರೆ, ನಾನು ಸೇವಿಸಲೇಬೇಕು ಅಂತ, ಇದು ಬಹಳ ಕಾಮನ್ ಆಗಿದೆ. ಇದು ಕೂಡ ಒಂದು ಕಾರಣ ಆಗ್ತಾ ಇದೆಯಾ?
2: ಹೌದು ಸರ್, ಇದು ಕೂಡ ಒಂದು ಕಾರಣ ಇದೆ. ಅದನ್ನ ನೋಡಿ, ಇವಾಗ ಏನು ಇದು ಸಮಥಿಂಗ್ ನಾವೇನಂತೀವಿ ನ್ಯೂ ನಾರ್ಮಲ್ ಅಂತ ಹೇಳ್ತಾ ಇದ್ದೇವೆ. ಈಗಿನ ಸೊಸೈಟಿಯಲ್ಲಿ ನೀವು ಡ್ರಿಂಕ್ ಮಾಡಲ್ಲ, ಸೋಷಿಯಲ್ ಡ್ರಿಂಕ್ ನೀವು ಮಾಡಲ್ಲ ಅಂತಂದ್ರೆ ನಿಮಗೆ ಒಂದು ಅದೇ ನೀವೇನು ಹೇಳಿದ್ರಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಬಟ್ ಏನಿದೆ, ಎನಿಥಿಂಗ್ ಏನಾದರೂ ನೀವು ಸೇವನೆ ಮಾಡ್ತಾ ಇದ್ದಾರಲ್ಲ, ಅದು ಒಂದು ತುಂಬಾ ಲಿಮಿಟೆಡ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ಯಾವುದು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳೋದಿಲ್ಲ, ಕನ್ಸಂಪ್ಷನ್ ಆಫ್ ಅಂದ್ರೆ ಸೇವನೆ ಮಾಡೋದು, ಆಲ್ಕೋಹಾಲ್ ಸೇವನೆ ಮಾಡೋದು ಅಥವಾ ಧೂಮಪಾನ ಸೇವನೆ ಮಾಡೋದು ಲಿಮಿಟೆಡ್ ಮಾಡಿ, ಜಾಸ್ತಿ ಮಾಡಿ, ಮೀಡಿಯಂ ರೇಂಜ್ ಅಲ್ಲಿ ಮಾಡಿ, ಅದರ ದುಷ್ಪರಿಣಾಮ ಆಗೋದಿಲ್ಲ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಜಗತ್ತು ಏನಂತದೆ, ಜನ ಏನಂತಾರೆ, ಅದನ್ನ ಅದು ಇಂಪಾರ್ಟೆಂಟು ಅಥವಾ ನಿಮ್ ಲೈಫ್, ನಿಮ್ ಹೆಲ್ತ್ ಅದು ಇಂಪಾರ್ಟೆಂಟ್, ಅದನ್ನು ನೋಡ್ಕೋಬೇಕು. ಆಮೇಲೆ ಇವಾಗ ಯಂಗ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀನಿ, ಇವಾಗ ವಿಚಾರ ಮಾಡಿ, ಒಂದು 45 ವರ್ಷದ ಹುಡುಗನಿಗೆ ಸ್ಟ್ರೋಕ್ ಆದರೆ ಅವ್ರದ್ದು ಇವಾಗ ಜಸ್ಟ್ ಮದುವೆ ಆಗಿರ್ತದೆ, ಮಕ್ಕಳು ಇರ್ತವೆ, ದ ಎಂಟೈರ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಅವರು ಒಂಥರ ಪ್ಯಾರ್ಲೆಸ್ ಆದರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಸಫರ್. ನೀವು ಅದಕ್ಕೆ ನಾನು ಇದನ್ನು ನನ್ನ ಶಬ್ದಗಳು ಕಟವಾಗಿರ್ಬೋದು, ನಾನು ತುಂಬ ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ದೀನಿ, ಇದನ್ನು ಸ್ವಲ್ಪ ಹಾರ್ಶ್ ಇದೆ. ಬಟ್ ಈ ಥರ ವಿಚಾರ ಮಾಡಿದಾಗ ನಿಮಗೆ ಸ್ಮೋಕಿಂಗ್ ಮಾಡೋಕ್ಕಿಂತ ಮುಂಚೆನೂ ನಿಮಗೆ ಒಂದು ಭಯ ಬರುತ್ತೆ, ಮತ್ತು ನೀವು ಧೂಮಪಾನ ಆಗಲಿ ಅಥವಾ ನಿಮ್ದು ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ವಿಚಾರ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅನಿಸುತ್ತೆ ಓಕೆ, ಜನ ಏನು ಆಡ್ತಾರೆ ಮಾತಾಡ್ತಾರೆ ಮಾತಾಡಲಿ, ಬಟ್ ಮೈ ಲೈಫ್, ನನ್ನ ಜೀವನ, ನನ್ನ ಆರೋಗ್ಯ ಇಂಪಾರ್ಟೆಂಟ್ ಅಂದ್ಕೊಂಡ್ಬಿಟ್ಟು ನೀವು ಅದರಿಂದ ದೂರ ಇದ್ರೆ ಡೆಫಿನೆಟ್ಲಿ ನಿಮ್ದು ಸ್ಟ್ರೋಕ್ ಅಥವಾ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡ್ತಾರೆ, ಧೂಮಪಾನವನ್ನ ಕ್ವಿಟ್ ಮಾಡ್ತಾರೆ, ಆದ್ರೆ ಒಕೇಶನಲಿ ಡ್ರಿಂಕ್ ಮಾಡ್ತಾರೆ. ಅಂತವರಿಗೆ ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮರೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತಾ?
2: ಇಲ್ಲ ಸರ್, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದ್ರೆ ಮದ್ಯಪಾನ ಅಂತ ಏನಿದೆ ಅಲ್ಲ, ಇದು ತುಂಬಾ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನೀವು ಒಕೇಶನಲ್ಲಿ ಮಾಡಿದ್ರೆ ಚಾನ್ಸಸ್ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ, ಯು ಕ್ಯಾನ್ ಹೇಳ್ಬೋದು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ನಿಮ್ದು ಲಿಮಿಟೇಷನ್ ಜಾಸ್ತಿ ಆದರೆ ಡೆಫಿನೆಟ್ಲಿ ನೀವು ಹೈ ರಿಸ್ಕ್ ಅಲ್ಲಿ ಬರ್ತೀರಾ. ಸೊ ಇಟ್ ಈಸ್ ಫಾರ್ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಅಕ್ಸೆಪ್ಟೇಬಲ್. ಏನಾಗುತ್ತೆ, ಸೊ ನಾವು ಕೆಲವೊಂದ್ಸರಿ ಅಂತೀವಿ ಸಮ್ ಲೆವೆಲ್ ಇಟ್ ಇಸ್ ಅಕ್ಸೆಪ್ಟೆನ್ಸ್ ಅಂತೇಳ್ತೀವಿ, ಅದೇನಾಗುತ್ತೆ ಅಭ್ಯಾಸ ಆಗಿಬಿಡುತ್ತದೆ,
1: ಕಂಪ್ಲೀಟ್ ಫ್ರೀಡಮ್
2: ಸಿಕ್ಕಂಗೆ ಆಗ್ತದೆ, ಅದು ಅಭ್ಯಾಸ ಆದಂಗೆ ಆಗ್ತದೆ. ಆಮೇಲೆ ಅದಕ್ಕೆ ನಾವು ಹೇಳೋದು ಅವಾಯ್ಡ್ ಮಾಡಿ ಅಂತ, ದಟ್ ಈಸ್ ದ ಬೆಸ್ಟ್ ಆಪ್ಷನ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಡಯಟ್ ಆಯ್ತು, ಆಹಾರ ಆಯ್ತು, ಆಲ್ಕೋಹಾಲ್, ಟೊಬ್ಯಾಕೋನು ಆಯ್ತು, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ಟ್ರೆಸ್. ಚಿಂತೆ, ಅದ್ರ ಬಗ್ಗೆ ತಿಳಿಸಿ.
2: ಸರ್, ನಾನು ಮುಂಚೆನೆ ಹೇಳಿದ್ದೀನಿ, ಚಿಂತೆ ಎಲ್ಲರಿಗೂ ಇರುತ್ತೆ. ಹುಟ್ಟಿರೋ ಮಕ್ಕಳಿಂದ ವಯಸ್ಸಾದವ್ರವರೆಗೆ ಯಾವ್ದ ಒಂದಿಲ್ಲ ಒಂಥರ ಸ್ಟ್ರೆಸ್ ಇದ್ದೇ ಇರುತ್ತೆ. ಅದಕ್ಕೆ ಸ್ಟ್ರೆಸ್ ಇದೆ ಅಂತ್ಕೊಂಡ್ಬಿಟ್ಟು ನಾವು ಎಲ್ಲ ನಮ್ಮ ತಲೆ ಮೇಲೆ ಏನೋ ಆಕಾಶ ಬಿದ್ದವ್ರ ತರ ಮಾಡೋದ್ರ ಬಗ್ಗೆ ಅರ್ಥ ಇಲ್ಲ. ಸ್ಟ್ರೆಸ್ ಇದೆ ಅಂತಂದ್ರೆ, ಒಂದು ನೀವು ಯಾರ ಜೊತೆ ಮಾತಾಡಬಹುದು ನಿಮ್ ಸ್ಟ್ರೆಸ್ ತಗೊಂಡು, ಅದು ನಿಮ್ ವೈಫ್ ಆಗಿರ್ಬೋದು, ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ ಕಲೀಗ್ಸ್ ಆಗಿರ್ಬೋದು. ನೀವು ಮಾತಾಡೋದ್ರಿಂದ ನಿಮ್ ಸ್ಟ್ರೆಸ್ ಲೆವೆಲ್ ಒಂದ್ ಲೆವೆಲ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ ಅವ್ರು ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ, ದೇ ವಿಲ್ ಕನ್ಸೋಲ್ ಯು. ದೇರ್ ಆರ್ ಮೆನಿ ವೇಸ್, ಸಾಕಷ್ಟು ದಾರಿಗಳಿದಾವೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ. ಓಕೆ, ಮತ್ತೆ ಇನ್ನೊಂದು, ಸ್ಟ್ರೆಸ್ ಎದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್? ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ಬಿಟ್ಟು ನಾವು ಆ ತರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸ್ಟ್ರೆಸ್ ಡಬಲ್ ಆಗುತ್ತೆ. ನನ್ನ ಸಜೆಷನ್ ಏನಿದೆ ಸರ್, ಸ್ಟ್ರೆಸ್ ಅನ್ನ ಅದಕ್ಕೊಂದು ಸೊಲ್ಯೂಷನ್ ಹುಡುಕಾಡ್ಕೊಂಡ್ಬಿಟ್ಟು ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಬಹುದು, ಅದರಲ್ಲಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ತ್ ಮೇಲೆ ಇಶ್ಯೂ ಆಗೋದಿಲ್ಲ. ಬಟ್ ಯಸ್, ನೀವು ಸ್ಟ್ರೆಸ್ ಜಾಸ್ತಿ ತಗೊಂತ ಹೋದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ ಶರೀರದಲ್ಲಿ ಆಗ್ತಿರುವ ಎಲ್ಲ ಚೇಂಜಸ್, ಆಲ್ ದ ಬಯೋಕೆಮಿಕಲ್ ಚೇಂಜಸ್ ಏನಾಗುತ್ತಲ್ಲ, ಅದು ಇನ್ಡೈರೆಕ್ಟ್ಲಿ ನಿಮ್ ಬ್ಲಡ್ ಅಲ್ಲಿ ಫ್ಯಾಟ್ ಡಿಪಾಸಿಷನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ದ ಫ್ಯಾಟ್ ಡಿಪಾಸಿಷನ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಫ್ಯಾಟ್ ಕಂಟೆಂಟ್ ಅಂತ ಇರುತ್ತಲ್ಲ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಅಂತೀವಲ್ಲ, ಆ ಬ್ಯಾಡ್ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಸ್ಟ್ರೆಸ್ ಇಸ್ ದ ಒನ್ ಆಫ್ ದ ರೀಸನ್. ಸೊ ದಟ್ ಕುಡ್, ಅದರಲ್ಲಿಂದ ಏನಾಗುತ್ತೆ, ನಿಮಗೆ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು.
1: ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈ ಎಲ್ಲ ವ್ಯಸನದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ಲೀಪ್, ನಿದ್ರೆ, ಅದ್ರ ಬಗ್ಗೆ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಇಗ್ನೋರ್ ಮಾಡ್ತಾ ಇದ್ದಾರೆ.
2: ಐ ಮೀನ್, ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ದಿನದಲ್ಲಿ ಕನಿಷ್ಠ ಪಕ್ಷ 8 ತಾಸು ನಿದ್ದೆ ಮಾಡಬೇಕು. 24 ಗಂಟೆಯಲ್ಲಿ 8 ತಾಸು ನಿದ್ದೆ ಮಾಡಬೇಕು ಮಿನಿಮಮ್. ಆ 8 ತಾಸು ನಿದ್ದೆ ಮಾಡ್ಲಿಕ್ಕೆ ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್ ಅಗೇನ್ ಮತ್ತೆ ಸ್ಟ್ರೆಸ್ ಆಗುತ್ತೆ. ಆಲ್ ಇಟ್ಸ್ ಲೈಕ್ ಎ ವಿಷಿಯಸ್ ಸೈಕಲ್, ಒಂದಕ್ಕೊಂದು ರಿಲೇಷನ್ ಇದೆ. ನಾವು ಬಹಳ ಸರಿ ಏನ್ ಮಾಡ್ತೀವಿ, ಮನಗೋ ಟೈಮ್ನಲ್ಲಿ ಮೊಬೈಲ್ ನೋಡದೆ, ಮನಗೋ ಟೈಮಲ್ಲಿ ಏನೋ ಟಿವಿ ನೋಡೋದು, ಅಥವಾ ಏನಾದರೂ ಅದೊಂದು ಟೈಮ್ ರೆಸ್ಟ್ರಿಕ್ಷನ್ ನಾವು ಮಾಡ್ಕೊಳ್ಬೇಕು. ನಾವು ಟೈಮ್ ಟೇಬಲ್ ಮಾಡ್ಕೊಳ್ಳೇಬೇಕು. ನಾನು ಈ ಟೈಮಿಂದ ಈ ಟೈಮ್ ಒಳಗೆ ನಾನು ನಿದ್ದೆ ಟೈಮ್ ಇದೆ, ನಾನು ನಿದ್ದೆ ಮಾಡಲೇಬೇಕು. ಆ ಥರ ಮಾಡ್ಕೊಂಡ್ರೆ ಮಾತ್ರ ಪಾಸಿಬಲ್ ಇದೆ. ಮತ್ತೆ ನಿದ್ದೆ ಸಲುವಾಗಿ ನಿದ್ದೆ ಆಗ್ತಾ ಇಲ್ಲ, ನಿದ್ದೆಗೆ ಸ್ಟ್ರೆಸ್ ಆಗ್ತಾ ಇದೆ ಅನ್ಕೊಂಡ್ಬಿಟ್ರೆ ಅದು ಏನು ಹೆಲ್ಪ್ ಆಗೋದಿಲ್ಲ.
1: ಫಿಸಿಯೋಥೆರಪಿ ಬಗ್ಗೆ ಮಾತನಾಡೋಣ ಡಾಕ್ಟರ್ ಸರ್. ಯಂಗ್ ಸ್ಟ್ರೋಕ್ಗೆ ಫಿಸಿಯೋಥೆರಪಿ ಹೆಂಗೆ ಹೆಲ್ಪ್ ಮಾಡುತ್ತೆ? ಆ್ಯಂಡ್ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಹೇಳ್ತಾರೆ, ಮೊದಲನೇ ಸ್ಟ್ರೋಕ್ ಆದಾಗ 24 ಅಥವಾ 48 ಅವರ್ಸ್ನಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಂಗ್ ಸ್ಟ್ರೋಕ್ ಅಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂತಂದ್ರೆ ದೇ ಆರ್ ವೆರಿ ಯಂಗ್. ಆಮೇಲೆ ಕಂಪೇರ್ ಮಾಡಿದ್ರೆ ಓಲ್ಡ್ ಸ್ಟ್ರೋಕ್ಗೆ ಯಂಗ್ ಸ್ಟ್ರೋಕ್ ಕಂಪೇರ್ ಮಾಡಿದ್ರೆ ಯಂಗ್ ಸ್ಟ್ರೋಕ್ ಆರ್ ಮೋರ್ ಚಾನ್ಸ್ ಆಫ್ ಸರ್ವೈವಲ್. ಸೊ ಇಮಿಡಿಯೇಟ್ 24 ಅಥವಾ 48 ತಾಸಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಫರ್ದರ್ ಡಿಟೋರೇಷನ್ ಏನಂತೀವಲ್ಲ, ಫರ್ದರ್ ಬ್ರೈನ್ ಡ್ಯಾಮೇಜ್ ಅನ್ನ ಆಗಲಿ ಅಥವಾ ಫರ್ದರ್ ಮಸ್ಕ್ಯುಲೋಸ್ಕೆಲಿಟಲ್ ಅಂದ್ರೆ ನಿಮ್ಮ ಮೌನ್ಸ್ಗಳು ಮತ್ತೆ ಮೂಳೆಗಳಲ್ಲಿ ಏನು ಸ್ಟ್ರೆಂತ್ ಏನು ಕಡಿಮೆ ಆಗಿದೆ ಅದನ್ನು ರಿಕವರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಗುಡ್ ಸರ್.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ರಚಿಸಲು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತದೆ?
2: ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಮೆದುಳಿನಲ್ಲಿ ಹೊಸ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಇವಾಗ ಬಿಕಾಸ್ ಆಫ್ ದ ಡ್ಯಾಮೇಜ್, ಏನೋ ಡ್ಯಾಮೇಜ್ ಆಗಿದೆ, ಆ ನರಗಳು ತಮ್ಮ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸರೌಂಡಿಂಗ್ ನಾರ್ಮಲ್ ನರ್ವ್ಸ್ ಏನಿರುತ್ತಲ್ಲ ಅದನ್ನ ಆ ಕೆಲಸವನ್ನು ಕ್ಯಾರಿ ಓವರ್ ಮಾಡ್ತಾ ಇದ್ದ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ನಾವು ರಿಪೀಟೆಡ್ ಮೂವ್ಮೆಂಟ್ಸ್ ಮಾಡಿಸ್ತೀವಿ, ಟಾಸ್ಕ್ ಓರಿಯಂಟೆಡ್ ಆಕ್ಟಿವಿಟಿ ಮಾಡ್ತೀವಿ. ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಅನ್ನ ರಿಪೀಟೆಡ್ ಮಾಡೋದ್ರಿಂದ ಅದೇನಾಗುತ್ತೆ, ಆ ಮೆದುಳಿನ ಭಾಗ ಏನೋ ತನ್ನ ಮೂವ್ಮೆಂಟ್ ಅನ್ನು ಕಳೆದುಕೊಂಡಿದೆ, ಆ ಮೂವ್ಮೆಂಟ್ ಅನ್ನ ಮೆದುಳು ಅರ್ಥ ಮಾಡ್ಕೊಳ್ಳುತ್ತೆ, ಆ ಮೂವ್ಮೆಂಟ್ ಅನ್ನ ಕಲಿಯುತ್ತೆ ರಿಪಿಟೇಷನ್ ಇಂದ. ಅದರಿಂದ ಏನಾಗುತ್ತೆ, ನ್ಯೂ ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ, ಹೀಗಾಗಿ ನ್ಯೂರಲ್ ಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಫಿಸಿಯೋಥೆರಪಿಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಅಂದ್ರೆ ಅಡ್ವಾನ್ಸ್ ಮೊಡಾಲಿಟಿ ಅನ್ಬಹುದು, ಮಷಿನ್ಸ್ ಅನ್ಬಹುದು, ಎಕ್ಸಸೈಸ್ ಪ್ರೋಟೋಕಾಲ್ ಅನ್ಬಹುದು, ಅದನ್ನ ನಾವು ರಿಪೀಟೆಡ್ಲಿ ಮಾಡಿಸೋದ್ರಿಂದ ಡೆಫಿನೆಟ್ಲಿ ಆ ಯಂಗ್ ಸ್ಟ್ರೋಕ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ.
1: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಸರ್, ಈಗ ಫಿಸಿಯೋಥೆರಪಿಯಿಂದ ಸ್ಟ್ರೋಕ್ ಆದವರಿಗೆ ಕಂಪ್ಲೀಟ್ ಆಗಿ ಒಂದು ಸ್ವತಂತ್ರವಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ? ಅದ್ರ ಬಗ್ಗೆ
2: ಸರ್, ಇದೆಲ್ಲ ಇದು ತುಂಬಾ ಕಷ್ಟಕರ ಕ್ವೆಶನ್ ಸರ್. ಯಾಕಂತಂದ್ರೆ ಹೇಗಿದೆ, ಕೆಲವೊಂದು ಅಂಶಗಳಿವೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ತುಂಬಾ ಲೇಟ್ ಆಗಿ ಬಂದ್ರೆ ನಾವು 100% ರಿಕವರ್ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಪೇಷಂಟ್ ಬೇಗ ಬಂದ್ರೆ ಮತ್ತೆ ಆಮೇಲೆ ಪೇಷಂಟ್ ಪಾರ್ಟಿಸಿಪೇಷನ್, ಪೇಷಂಟ್ ತಾನ ಎಷ್ಟು ಇಂಟ್ರೆಸ್ಟ್ ಆಗಿ ಎಕ್ಸಸೈಸ್ ಮಾಡ್ತಾರೆ ಅದು ಒಂದು. ಮತ್ತೆ ಕೆಲವೊಂದು ಕಂಡೀಷನ್ ಲೈಕ್ ಪ್ರೀ ಮಾರ್ಬಿಡಿಟಿ ಅಂತೀವಿ, ಪೇಷಂಟ್ಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇದೆಯಾ, ಬಿಪಿ, ಶುಗರ್, ಡಯಾಬಿಟಿಸ್ ಏನಾದರೂ ಇದೆಯಾ, ಆಮೇಲೆ ಪೇಷಂಟ್ ಒಬೆಸಿಟಿ ಏನಾದರೂ ಇದೆಯಾ, ಅವ್ರು ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟಿ ಏನಾದರೂ ಇದ್ರೆ ಅದರಲ್ಲಿ ಪ್ರೋಗ್ನೋಸಿಸ್ ಅಂದ್ರೆ ಇಂಪ್ರೂವ್ಮೆಂಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಯಂಗ್ ಸ್ಟ್ರೋಕ್ ಅರ್ಲಿ ಇಂಟರ್ವೆನ್ಷನ್ ಬೇಗ ಬಂದೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ನಾವು ಸಾಕಷ್ಟು ಪೇಷಂಟ್ಗೆ ನೋಡಿದ್ವಿ ಸರ್, 100% ರಿಕವರಿ ಆಗುವ ಸಾಧ್ಯತೆ ಇದೆ ಇಲ್ಲಂತ ಅನ್ನೋದಿಲ್ಲ, ಬಟ್ ಅದರ್ ಫ್ಯಾಕ್ಟರ್ಸ್ ಬೇರೆ ಅಂಶಗಳಿವೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಾವು ಹೇಳ್ಬೋದು ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ.
1: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ತಾವು ತಮ್ಮ ಅನುಭವದಿಂದನೂ ಹೇಳ್ಬೋದು, ಯಾರಿಗಾದ್ರೂ ಸ್ಟ್ರೋಕ್ ಆಗಿದೆ ಅಂಡ್ ಫಿಸಿಯೋಥೆರಪಿ ಅವರು ತಗೋತಾ ಇದ್ರೆ, ವಿಲ್ ಪವರ್ ಎಷ್ಟು ಮುಖ್ಯ ಆಗುತ್ತೆ ಅವರ ಜೀವನದಲ್ಲಿ?
2: ಸರ್, ವಿಲ್ ಪವರ್ ಇದ್ರೇನೆ ಎಲ್ಲ ಸಾಧ್ಯ. ವಿಲ್ ಪವರ್ ಇಸ್ ಲೈಕ್ ಒನ್ ಬೂಸ್ಟಿಂಗ್ ಡೋಸ್ ಫಾರ್ ಅ ಫಿಸಿಯೋಥೆರಪಿಸ್ಟ್ ಅಂಡ್ ಆಲ್ಸೋ ಫಾರ್ ದ ಪೇಷಂಟ್. ಅಂದ್ರೆ ಇವಾಗ ನಾನು ಸಾಕಷ್ಟು ಪೇಷಂಟ್ ನೋಡಿದ್ದೀನಿ ಸರ್, ಇವಾಗ ನನ್ನ ಹೆಸರು ತಗೊಳ್ದಿಲ್ಲ, ಬಟ್ ಪೇಷಂಟ್ಸ್ಗಳು ದೇ ಆರ್ ಏಬಲ್ ಟು ವಾಕ್ ಇನ್ ದ ಮಿಡಲ್ ಆಫ್ ದ ಟ್ರಾಫಿಕ್. ಅಂತಂದ್ರೆ ಸ್ಟ್ರೋಕ್ ಆದ ನಂತರ ಅವ್ರಿಗೆ ನಡಿಲಿಕ್ಕೆ ಕೂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಇವತ್ತಿನ ತಾರೀಕಿನಲ್ಲಿ ಅವರು ತಮ್ಮ ವ್ಯಾಪಾರ ಅಂಗಡಿಗೆ ಹೋಗ್ತಾ ಇದಾರೆ, ತಾವು ನಡ್ಕೊಂಡ್ ಬರ್ತಾ ಇದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿರೋ ಪೇಷಂಟ್ಸ್ಗಳನ್ನು ನಾವು ನೋಡಿದೀವಿ. ಎಸ್, ಡೆಫಿನೆಟ್ಲಿ ಫಿಸಿಯೋಥೆರಪಿ ಸ್ವಲ್ಪ ಜಾಸ್ತಿ ಟೈಮ್ ಅವ್ರಿಗೆ ಬೇಕಾಗಬಹುದು, 1 ತಿಂಗಳು 2 ತಿಂಗಳು 3 ತಿಂಗಳು ಬೇಕಾಗಬಹುದು, ಬಟ್ ಅದರಲ್ಲಿ ಕಂಟಿನ್ಯೂಟಿ, ವಿಲ್ ಪವರ್, ಪೇಷಂಟ್ ವಿಲ್ ಪವರ್. ವಿಲ್ ಪವರ್ ಅಂತಂದ್ರೆ ನಾಟ್ ಓನ್ಲಿ ಅವ್ರ ಪಾರ್ಟಿಸಿಪೇಷನ್, ಸೇಮ್ ಎಕ್ಸಸೈಸ್ ಅವ್ರ ಮನೆಯಲ್ಲಿ ಹೋಗಿ ಕೂಡ ಮಾಡಬೇಕು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್ ಸರ್, ವಿಲ್ ಪವರ್ ಬಗ್ಗೆ ಮಾತನಾಡದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ಅನುಭವಿಸಿರಬಹುದು, ಇಂಟರ್ನೆಟ್ ಕಾಲ ನಡೆದಿದೆ. ನೀವೇನಾದ್ರೂ ಸಜೆಸ್ಟ್ ಮಾಡಿದ್ರೆ ಅದರ ಬಗ್ಗೆ ಅವರು ತಮ್ಮ ಸರ್ಚ್ ಮಾಡಿ ತಮ್ಮದೇ ಆದಂತಹ ಒಂದು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಎನ್ಕೌಂಟರ್ಡ್ ದಿಸ್ ವರ್ಡ್ ಕಾಲ್ಡ್ ಎ ಸೆಲ್ಫ್ ಮೆಡಿಕೇಶನ್, ವೈದ್ಯರೇ ಅದ ನೀವು ಏನ್ ಹೇಳಿಕೆ?
2: ಸರ್, ಸೆಲ್ಫ್ ಮೆಡಿಕೇಶನ್ ನಾನು ಅಡ್ವೈಸ್ ಮಾಡೋದಿಲ್ಲ ಸರ್. ಏನಾಗುತ್ತೆ ಅದು, ಇವಾಗ ನೋಡಿ ಫಿಸಿಯೋಥೆರಪಿಯಲ್ಲಿ ನಾವು ಸುಮಾರು 6.5 ವರ್ಷ ಅಭ್ಯಾಸ ಮಾಡಿ ನಮ್ದು ಒಂದು ಎಜುಕೇಶನ್ ಅಂತಿದೆ, ಸೈಂಟಿಫಿಕ್ ವೇ ಅಲ್ಲಿ ನಾವು ಕಲ್ತಿರೋದು. ಅದನ್ನ ನೀವು 10 ನಿಮಿಷದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ನಾನು ಫಿಸಿಯೋಥೆರಪಿಸ್ಟ್ ಆಗ್ತೀನಿ ಆ ಥರ ಎಕ್ಸಸೈಸ್ ಮಾಡ್ತೀನಿ ಅಂತಂದ್ರೆ ಅದು ಏನು ಯೂಸ್ ಆಗಲ್ಲ. ಅದೇ ಥರ ನೀವು ಯೂಸ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ, ಎದಕ್ಕೆ ಯೂಸ್ ಮಾಡಬೇಕು, ಯಾವ ಒಳ್ಳೆ ಫಿಸಿಯೋಥೆರಪಿಸ್ಟ್ ಎಲ್ಲಿದ್ದಾನೆ ನೋಡ್ಲಿಕ್ಕೆ, ಒಳ್ಳೆ ಹಾಸ್ಪಿಟಲ್ ಎಲ್ಲಿದೆ ನೋಡ್ಲಿಕ್ಕೆ ನೀವು ಟೆಕ್ನಾಲಜಿ ಮತ್ತು ಯೂಟ್ಯೂಬ್ ಯೂಸ್ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ಕೊಂಡ್ಬಿಟ್ಟು ನೀವು ಫಿಸಿಯೋಥೆರಪಿ ಮನೇಲಿ ಮಾಡ್ತೀನಿ ಅಂತಂದ್ರೆ ನಾನು ಅದಕ್ಕೆ ಅಡ್ವೈಸ್ ಮಾಡೋದಿಲ್ಲ, ಅದು ಏನು ಹೆಲ್ಪ್ ಆಗೋದಿಲ್ಲ ಸರ್. ಬಿಕಾಸ್ ಸೈಂಟಿಫಿಕಲಿ ಪ್ರೊಫೆಷನಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಜುಕೇಟೆಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೇನೆ ನಿಮಗೆ ಅದು ಒಂದು ರಿಸಲ್ಟ್ ಬರುತ್ತೆ. ಅದು ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಏನು ಹೆಲ್ಪ್ ಆಗೋದಿಲ್ಲ.
1: ಸರ್, ಸೋಷಿಯಲ್ ಮೀಡಿಯಾ ಅಥವಾ ಇದನ್ನ ನೋಡಿ ಅದನ್ನ ಪಾಲಿಸಿ ಅವರಿಗೆ ಹಾನಿ ಮಾಡ್ಕೊಂಡವ್ರು ತಮ್ಮ ಕಡೆ ಬಂದಿದ್ದಾರೆ
2: ಬಗ್ಗೆ ಸ್ವಲ್ಪ ಅದೇ ಅದು ತರ ಆಗಿದೆ ಸರ್. ಕೆಲವೊಂದು ಪೇಷಂಟ್ಸ್ಗಳು ನಾವು ಈಗ ನಮ್ದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ ಮಾಡಕ್ಕೆ ಅದೊಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ. ಆನ್ಸೆಟ್ ಆದ ನಂತರ ಅಕ್ಯೂಟ್ ಸ್ಟೇಜ್, ಸಬ್ ಅಕ್ಯೂಟ್ ಸ್ಟೇಜ್, ಕ್ರೋನಿಕ್ ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜ್ ಪ್ರಕಾರ ಪೇಷಂಟ್ ಬಂದ್ರೆ ನಾವು ಆ ಸ್ಟೇಜ್ ಪ್ರಕಾರ ಪ್ರೋಟೋಕಾಲ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾರೆ, ನಾವು ಈ ಒಂದು ಫಾಲೋಅಪ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ತಮ್ಮದೇ ಆದಂತ ಟ್ರೀಟ್ಮೆಂಟ್ ಸೈಮಿಡಿಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಗ್ರೂಪ್ ಈ ತರ, ಇನ್ನೊಂದು ಗ್ರೂಪ್ ಏನಂತಂದ್ರೆ ನಮ್ಮ ಕಡೆ ಬರದೇ, ನೀವೇನು ಹೇಳಿದ್ರಲ್ಲ, ನಮ್ಮ ಕಡೆ ಬರದೇ ಮತ್ತೊಂದು ಕಡೆ ಹೋಗಿ ಆಗಿರೋ ಕಂಡೀಷನ್ ಮತ್ತಷ್ಟು ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನಮಗೆ ಹೇಳ್ತಾರೆ ಈ ಸರ್ ಇದು ಸರಿ ಮಾಡಿಕೊಡಿ. ಸೊ ಆ ಥರ ಕೇಸಸ್ ನೋಡಿದ್ದೀವಿ, ಬಟ್ ಅದು ಸೈಂಟಿಫಿಕಲಿ ಅದು ತುಂಬ ಕಷ್ಟ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಇದರಲ್ಲಿಂದ ಏನಾಗುತ್ತೆ, ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗೆ ಹಾನಿ ಆಗುತ್ತೆ ಹೊರತು ಉಪಯೋಗ ಏನಾಗೋದಿಲ್ಲ.
1: ಈ ಪ್ರಶ್ನೆ ಕೇಳುವ ಉದ್ದೇಶನೇ ಆದಿತ್ತು, ಏಕೆಂದರೆ ಎಲ್ಲರಿಗೂ ಯಾರು ಈ ಒಂದು ವಿಷಯದಿಂದ ಹೋಗ್ತಾ ಇರ್ತಾರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಆದವರಿಗೆ ಅಂತಲ್ಲ, ಬೇರೆಯವರಿಗೂ, ನಾರ್ಮಲ್ ಜನರಿಗೂ ತಾಳ್ಮೆ ಅನ್ನೋದಿರುತ್ತೆ.
2: ಹೌದೌದು,
1: ಇವ್ರ ಕಡೆ ಒಂದು ಕೇಳಿದ್ರೆ ಇನ್ನೋ ಯಾರಾದರೂ ವೈದ್ಯರು ಈಗ ನಿಮ್ಮ ಕಡೆ ಚಿಕಿತ್ಸೆಗೋಸ್ಕರ ಬಂದರೆ ಅವ್ರಿಗೆ ನೀವು ಮೊದಲು ವ್ಯಾಯಾಮ ಹೇಳುವಾಗ ಅವರಿಗೆ ಏನಾದರೂ ದೀರ್ಘಕಾಲ ಇದನ್ನ ಮಾಡಿ ಅಂದರೆ ಅವರಿಗೆ ಆ ಸಮಯ ತಕ್ಷಣ ಬೇಕು.
2: ಹೌದು,
1: ಸೊ ಆ ಗ್ಯಾಪ್ನಲ್ಲಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿ. ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ರಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಯಂಗ್ ಸ್ಟ್ರೋಕ್ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜೀಸ್ ಇದೆ ಅದರ ಬಗ್ಗೆ ಸ್ವಲ್ಪ?
2: ಸರ್, ನಮ್ದು 25 ವರ್ಷ ಹಳೆ ಕಾಲೇಜ್ ಮತ್ತು ಡಿಪಾರ್ಟ್ಮೆಂಟ್ ಇದೆ ಸರ್. KLE ಇನ್ಸ್ಟಿಟ್ಯೂಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಬೆಸ್ಟ್ ನ್ಯೂರೋ ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ ಸೆಟಪ್ ನಾವು ನಡೆಸ್ತಾ ಇದ್ದೀವಿ. ನಾನು ಹೇಳ್ಬೋದು, ಉತ್ತರ ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಫೆಸಿಲಿಟಿ ಫಿಸಿಯೋಥೆರಪಿ ಆಸ್ಪೆಕ್ಟ್ ಎಲ್ಲೂ ಇಲ್ಲ. ಅದು ಒಂದೇ ವಿಷಯ. ಎರಡನೇ ವಿಷಯ, ನಮ್ಮ ಹತ್ರ ಎಲ್ಲ ಅಡ್ವಾನ್ಸ್ ಮೊಡಾಲಿಟಿ, ಫಾರ್ ಎಕ್ಸಾಂಪಲ್ ಹೈಡ್ರೋಥೆರಪಿ ಅನ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತ, ಅಂದ್ರೆ ನೀರಿನ ಮೇಲೆ ಮಾಡುವಂತಹ ವ್ಯಾಯಾಮಗಳು. ಬಹಳ ಜನರಿಗೆ ಗೊತ್ತಿಲ್ಲ, ನೀರನ್ನು ಸಹ ನಾವು ಒಂದು ವೇ ಮೋಡ್ ಆಫ್ ಎಕ್ಸಸೈಸ್ ಅಂತ ಯೂಸ್ ಮಾಡಲಿಕ್ಕೆ ಇದೆ ಅಂತ, ಆ ಪ್ರೊವಿಷನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹತ್ರ ಟೆಂಪರೇಚರ್ ಕಂಟ್ರೋಲ್ಡ್ ಹೈಡ್ರೋಥೆರಪಿ ಸ್ವಿಮ್ಮಿಂಗ್ ಪೂಲ್, ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುವಂತಹ ನೀರನ್ನ ನಾವು ಟೆಂಪರೇಚರ್, ಪೇಷಂಟ್ ಬಾಡಿ ಟೆಂಪರೇಚರ್ ಮ್ಯಾಚ್ ಮಾಡಿ, ಪೇಷಂಟ್ಗೆ ಕೋಲ್ಡ್ ಆಗಬಾರ್ದು, ಹೀಟು ಆಗಬಾರ್ದು ಆ ತರ, ಯಾಕಂತಂದ್ರೆ ಬಾಡಿ ಟೆಂಪರೇಚರ್ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ನಾವು ರೆಗ್ಯುಲೇಟ್ ಮಾಡಿ ಪೇಷಂಟ್ ಅನ್ನ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಮರ್ಸ್ ಮಾಡಿ ಸಾಕಷ್ಟು ಎಕ್ಸಸೈಸ್ ಎಲ್ಲ ಮಾಡಿಸ್ಬಿಟ್ಟು ನಾವು ಒಳ್ಳೆ ರೀತಿಯಿಂದ ರಿಸಲ್ಟ್ ತಂದ್ಕೊಂಡಿದ್ದೀವಿ. ದಟ್ ಇಸ್ ಒನ್ ಥಿಂಗ್. ಅದು ಬಿಟ್ಟು ಬಾಡಿ ವೇಟ್ ಸಪೋರ್ಟ್ ಟ್ರೆಡ್ಮಿಲ್ ಅಂತ ಇದೆ, ಆಮೇಲೆ ವರ್ಚುವಲ್ ರಿಯಾಲಿಟಿ ಅಂತ ಇದೆ, ಹೈಡ್ರೋಥೆರಪಿ, ಗೇಟ್ ರಿಹಾಬಿಲಿಟೇಷನ್. ನಮ್ಮ ಹತ್ರ ಗೇಟ್ ರಿಹಾಬಿಲಿಟೇಷನ್ ಅನ್ನೋ ಒಂದು ಲ್ಯಾಬ್ ಇದೆ ಸರ್, ಅದರಲ್ಲಿ ನೀವು ನಡಿಬೇಕಾದ್ರೆ ನಿಮ್ ಯಾವ ತರ ನಿಮ್ದು ನಡೆಯುವ ಶೈಲಿ ಅಂತೀವಲ್ಲ ವಾಕಿಂಗ್ ಸ್ಟೈಲ್, ಅದ್ರಲ್ಲಿ ಯಾವ ಮಸಲ್ ವೀಕ್ ಇದೆ, ಯಾವ ಮಸಲ್ ಸ್ಟ್ರಾಂಗ್ ಇದೆ, ಯಾವ ಜಾಯಿಂಟ್ ಅಲ್ಲಿ ಎಷ್ಟು ರೇಂಜ್ ಮೂವ್ಮೆಂಟ್ ಬರ್ತಾ ಇದೆ, ಯಾವ ಜಾಯಿಂಟ್ ಅಲ್ಲಿ ಯಾವ ಮೂವ್ಮೆಂಟ್ ಕಡಿಮೆ ಆಗ್ತದೆ ಎಲ್ಲಾನು ತೋರಿಸ್ಕೊಡ್ತೇವೆ. ಆ ತರ ಗೇಟ್ ರಿಹಾಬ್ ಇದೆ, ವರ್ಚುವಲ್ ರಿಯಾಲಿಟಿ ಇದೆ, ಇದೆಲ್ಲ ಸಾಕಷ್ಟು ಅಡ್ವಾನ್ಸ್ ಮೊಡಾಲಿಟಿ ಇದೆ ನಮ್ಮ ಹತ್ರ. ಫಂಕ್ಷನಲ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್, ಟ್ರಾನ್ಸ್ಕ್ರೈನಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್, ಈ ತರ ಸಾಕಷ್ಟು ಅಡ್ವಾನ್ಸ್ ನಮ್ಮ ಹತ್ರ ಅಡ್ವಾನ್ಸ್ ಮೊಡಾಲಿಟಿ ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಎಲ್ಲ ಇರೋದ್ರಿಂದ ನಾವು ಪೇಷಂಟ್ಸ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಸಾಕಷ್ಟು ಪೇಷಂಟ್ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸರ್.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ತಾವು ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಅಂತ, ಇನ್ನೆಷ್ಟೆಲ್ಲ ವಿಭಾಗ ಇದೆ ವಿತ್ ರೆಸ್ಪೆಕ್ಟ್ ಟು ಫಿಸಿಯೋಥೆರಪಿ?
2: ಸರ್, ನಮ್ಮ ಹತ್ರ ಸುಮಾರು 10-12 ಡಿಪಾರ್ಟ್ಮೆಂಟ್ಗಳಿದೆ. ಅದು ಪಿಡಿಯಾಟ್ರಿಕ್ಸ್ ಆಗಿರ್ಬೋದು, ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ, ನ್ಯೂರೋಲಜಿ ಫಿಸಿಯೋಥೆರಪಿ, ಆಮೇಲೆ ಜಿರಿಯಾಟ್ರಿಕ್ ಫಿಸಿಯೋಥೆರಪಿ, ಸ್ಪೋರ್ಟ್ಸ್ ಮೆಡಿಸಿನ್, ರಿಹಾಬಿಲಿಟೇಷನ್, ಜಿರಿಯಾಟ್ರಿಕ್, ಆಮೇಲೆ ಬಯೋಮೆಕ್ಯಾನಿಕ್ಸ್, ಆರ್ಥೋಪೆಡಿಕ್ ಮ್ಯಾನುವಲ್ ಥೆರಪಿ, ಆಮೇಲೆ ಆರ್ಥೋಪೆಡಿಕ್ ಕಂಡೀಷನ್ಸ್, ಈ ತರ ಸುಮಾರು 10 ಡಿಪಾರ್ಟ್ಮೆಂಟ್ಗಳಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಹತ್ರ ಕ್ವಾಲಿಫೈಡ್, ವೆಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ನಾವು ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಸಪ್ರೇಟ್ ಟ್ರೈನಿಂಗ್ ಸೆಷನ್ ಆಗುತ್ತೆ. ಸೊ ಅದರ ಪ್ರಕಾರ ನಾವು ಪೇಷಂಟನ್ನು ಟ್ರೀಟ್ ಮಾಡ್ತೀವಿ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯು, ಕಾರಣಗಳು ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ, ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
2: ಸರ್, ನಾನು ಹೇಳೋದು ಇಷ್ಟೇ, ನೀವು 35 ವರ್ಷ ಆದವ್ರು ಯಾರಿದ್ದೀರಲ್ಲ, ನೀವು ರುಟೀನ್ ಆಗಿ ನಿಮ್ದು ನೀವು ಡಾಕ್ಟರ್ ಹತ್ರ ಹೋಗ್ತಾ ಇರಿ, ನಿಮ್ದು ಒಂದು ಬ್ಲಡ್ ಟೆಸ್ಟ್ ಬಹಳ ಖರ್ಚು ಬರೋದಿಲ್ಲ ಸರ್, ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ನೀವು ಏನೋ ಒಂದು 1,000-2,000 ಒಂದು 3-6 ತಿಂಗಳಿಗೆ 1,000-2,000 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ಒಂದು ಡಾಕ್ಟರ್ ಹತ್ರ ಹೋಗಿ ಸಿಂಪಲ್ ಒಂದು ಬ್ಲಡ್ ಪ್ರೆಷರ್ ಮಾನಿಟರಿಂಗ್, ಒಂದು ECG, ಆಮೇಲೆ ನಿಮ್ದು ರೆಗ್ಯುಲರ್ ಶುಗರ್, ಫಾಸ್ಟಿಂಗ್, HbA1c, ಆಮೇಲೆ ಊಟದಕ್ಕಿಂತ ಮುಂಚೆ ಊಟ ಆದ ನಂತರ ಶುಗರ್ ಲೆವೆಲ್ ಎಕ್ಸಾಮಿನೇಷನ್, ಅದು ಬಿಟ್ಟು ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್ LFT ಅಂತ ಏನಂತೀವಿ ಅದನ್ನೊಂದು, ಆಮೇಲೆ ಇನ್ನೊಂದು ನಿಮ್ದು ಬ್ಲಡ್ ಅನಾಲಿಸಿಸ್, ನಿಮ್ಮ ರಕ್ತದಲ್ಲಿ ಏನು ಕೊಬ್ಬಿನ ಅಂಶ ಎಷ್ಟು ಇದೆ ಅಲ್ಲ, ಇವು 3-4 ಇನ್ವೆಸ್ಟಿಗೇಷನ್ ನೀವು 6 ತಿಂಗಳಿಗೊಮ್ಮೆ 1 ವರ್ಷಕ್ಕೂ ಮಾಡ್ತಾ ಇದ್ರೆ ನಿಮ್ ಬಾಡಿ ಸ್ಟೇಟಸ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀವು ನಿಮ್ಮ ಬಾಡಿಯನ್ನ ಮಾಡಿಫೈ ಮಾಡಬಹುದು, ಆ ತರ ನೀವು ಕಂಟ್ರೋಲ್ ಮಾಡಬಹುದು, ಇದರಿಂದ ನೀವು ಸ್ಟ್ರೋಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ನಾನು ಅನ್ಕೋತೀನಿ ಸರ್.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ನಮಸ್ಕಾರ ಸರ್.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಮಾವನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್. ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ, ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೆ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831255530 and 247-3777, ಎಕ್ಸ್ಟೆನ್ಷನ್ 1530.

ಇದನ್ನೇ ಆಗ್ಬೇಕು ಪುನಃ ಭತ್ತ ತೊಳು ಕೈಗೆ ಮಣಿ ಮುಳೆ ನೀತ ಮದಿಗೋದಣ್ಣ ಬರ್ತಿಲ್ಲ.

0: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ.
1: MBA ಮಾನ್ಯ
0: ಆರೋಗ್ಯದ ಹಾದಿಯಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026 KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100 ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BBT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: శుభోదయ ప్రీతియ స్నేహితులే, నమస్కార్ నమస్కార్ నమస్కార్ రేడియో కేంద్ర మంజునాథ్పై ధ్వని కేళ్తా ఇది. ఆత్మీయ స్నేహితురే, ఎల్లరిగూ నన్న ధ్వని హలో హలో హలో, మీ బాబురావు బోల్తో. శుభ శుభ సోమవారద స్పెషల్ కార్యక్రమదల్లి ఎల్లరూ బహళ జన భాగవహిస్తారు. ఆప్నಲ್ಲಿ ಕೇಳ್ತಾ ಇರೋ ಜನರಿಗೆ ನನ್ನ ಧ್ವನಿ ಈಗ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಆತ್ಮೀಯ ಸ್ನೇಹಿತರೆ ಬನ್ನಿ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಕನ್ನಡ ಚಿತ್ರರಂಗದ ಭಕ್ತಿ ಗೀತೆಗಳು, ದೇವರ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಸೊ ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಓಕೆ, ಈಗ ಆ್ಯಪ್ನಲ್ಲಿ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಆಲ್ ರೈಟ್, ಕೇಳಿಸ್ತಾ ಇದೆ, ನಾನು ಕೇಳಾಗದೇನೆ. ಸೊ ಭಾಳಷ್ಟು ಜನ ಮೆಸೇಜನ್ನು ಮಾಡಿದ್ದಾರೆ, ಪದ್ಮಾ ಅವರು, ನಮ್ಮ ವಿನೋದ್ ಅವರು. ಎಸ್, ಭಾಳಷ್ಟು ಜನ ಮೆಸೇಜನ್ನು ಮಾಡಿದ್ದಾರೆ, ಧ್ವನಿ ಬರ್ತಾ ಇಲ್ಲ, ಧ್ವನಿ ಯಾಕೆ ಬರ್ತಾ ಇಲ್ಲ ಅಂದರೆ ಸಮಸ್ಯೆ ಆಗಿತ್ತು ಸ್ನೇಹಿತರೆ. ಆ ಸಮಸ್ಯೆ ಇದ್ದಾಗಲೂ ಕೂಡ ನೀವು ಪ್ರೀತಿಯಿಂದ ಕೇಳ್ತಿದ್ರಿ, ನಿಮ್ಮೆಲ್ಲರ ಸಮಯಕ್ಕೆ, ನಿಮ್ಮೆಲ್ಲರ ತಾಳ್ಮೆಗೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಧನ್ಯವಾದ ಸ್ನೇಹಿತರೇ. ಹೌದ, ರವಿವಾರ ಆಗಿತ್ತೇನೋ, ರವಿವಾರ ಶನಿವಾರ, ಮಳೆ ಕಮ್ಮಿ, ಸಿಡಿಲು ಜಾಸ್ತಿ, ಸಿಡಿಲಿಂದ ಆಗಿತ್ತು ಸಮಸ್ಯೆ. ಸೊ ಈಗ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ನನಗೆ ಪ್ರೀತಿಯಿಂದ ಹಾಯ್ ಹಲೋ ಅಣ್ಣ ಕೇಳಿಸ್ತಾ ಇದೆ ಅಂತ ಹೇಳಿ. ರಾಮ ಅಂತ ಕೃಷ್ಣ ಅಂತ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ವಿನೋದ್ ಅವರಿಗೆ ಧನ್ಯವಾದ. ಈಗ ಬರೋ ಗೀತೆ ವಿಜಯ್ ಕುಮಾರ್ ಭಸ್ಮಿಯವರದು. ಸೊ ಸ್ನೇಹಿತರೆ, ಇಲ್ಲಿಂದ ಮತ್ತೊಮ್ಮೆ ಆರಂಭ ಮಾಡ್ತಾ ಇದ್ದಾನೆ ಶುಭೋದಯ. ನಿಮ್ಮೆಲ್ಲರಿಗೂ ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿರೋ ದೇವರ ಗೀತೆಯನ್ನು ನೀವು ಎಲ್ಲ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನಿಮಗೆ ಬೇಕಾದ ವ್ಯಕ್ತಿ, ಬೇಡವಾದ ವ್ಯಕ್ತಿ, ನಿಮ್ಮ ಮೇಲೆ ಪ್ರೀತಿ ಇಟ್ಟಿರುವ ವ್ಯಕ್ತಿ, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡೋ ವ್ಯಕ್ತಿ, ನಿಮ್ಮನ್ನು ಕೋಪ ತರಿಸೋ ವ್ಯಕ್ತಿ, ಎಲ್ಲರಲ್ಲಿಯೂ ದೇವರು ನೋಡಿ. ಕಾರ್ಯಕ್ರಮದ ಇದೇ ಉದ್ದೇಶ, ಇದೇ ವಿಶೇಷತೆ. ಓಕೆ ಸರ್, ಲಿಸ್ನಿಂಗ್ ಇನ್ ಆ್ಯಪ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗೀತಾ ರಿಚ್ ಅವರೇ. ಸೊ ಸ್ನೇಹಿತರೆ, ಧಡ ಧಡ ಮೆಸೇಜ್ ಬರಾಕತ್ತದ. ಪ್ರಕಾಶ್ ಅವರು, ಸರ್ ಎಲ್ಲಿದ್ರಿ ಇಷ್ಟು ದಿನ? ಏ, ಇಲ್ಲೇ ಇದ್ನಿ, ಸ್ವಲ್ಪ ರಿಪೇರ್ ಇತ್ತು. ಪೂಜಾ ಅವರು, ಸರ್ ನಿಮ್ಮ ಧ್ವನಿ ಕೇಳಿ ಸಂತೋಷ. ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜೇಶ್ ಅವರು, ಜೈ ಶ್ರೀರಾಮ್, ಜೈ ಜಿನೇಂದ್ರ, ಜೈ ಜೈ ಶ್ರೀರಾಮ್, ಜೈ ಜೈ ಜಿನೇಂದ್ರ. ಎಲ್ಲಿದೆಯಪ್ಪ? ಬಂದೆ ನೋಡಿ ರಾಜಶ್ರೀ ಅವರೇ. ಎಸ್, ಸೊ ಮಂಜಣ್ಣ, ಮೂರು ಸಲ ಬಂದ ಆಯಿತು. ಎಸ್ ಎಸ್, ಆ ಮೂರು ಸಲ ಬಂದ ಆಗಿಲ್ಲ, ಅದು ನಾನು ಆನ್ ಮಾಡಿ ಮಾತನಾಡ್ತಿದ್ದೆ, ನನ್ನ ಧ್ವನಿ ಬರ್ತಾ ಇದ್ರಿಗಿಲ್ಲ, ಆದರೆ ನಿಮ್ಮ ಈಗ ಗೀತೆಗಳು ಅಂದರೆ ಗೀತೆಗಳು ಬರ್ತಾ ಇತ್ತು, ಈಗ ಬಹುಶಃ ನನ್ನ ಧ್ವನಿ ಕ್ಲಿಯರ್ ಆಗಿ ಬರ್ತಾ ಇದೆ. ಕೇಳಲಿಲ್ಲ, ಇನ್ನೊಂದು ಸಲ ಪ್ಲೇ ಮಾಡಿರಿ ನಿಮ್ಮ ಹಾಡು. ನೋಡೋಣ, ಮಾಡ್ತೇನೆ. ಈಗ ಆಲ್ರೆಡಿ ಒಂದು ಪ್ರೇ ಆಗಿದೆ ವಿನೋದ್ ಅವರೇ, ಲೋಡು ಆಗಿದೆ. ಸೊ ಸ್ನೇಹಿತರೆ ಬನ್ನಿ, ಯಾರ್ಯಾರು ಏನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಈಗ ಪ್ರಸಾರವಾಗ್ತಾ ಇರೋ ಗೀತೆ ಎಲ್ಲಿ ಮರೆಯಾದೆ ಬಾಯ್ ವಿನೋ, ಇವರು ವಿಜಯ್ ಕುಮಾರ್ ಭಸ್ಮಿಯವರು, ವಿಶ್ವನಾಥನು ತಂದೆಯಾದರೆ ಇದು ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ನಿನ್ನೆ ಅಂದರೆ 24 ಮೇ 2026 ನಮ್ಮ ವಿನಾಯಕ್ ಢವಳಿ ಹಾಗೂ ಶೋಭಾ ಢವಳಿ ಅವರ ಮದುವೆ ವಾರ್ಷಿಕೋತ್ಸವ ಇತ್ತು, ಆ ಕಾರಣಕ್ಕೆ ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇದಾದ ತಕ್ಷಣ ನಾದಮಯ ಈ ಲೋಕವೆಲ್ಲ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಗಜಾನನ್ ಕಾಮ್ಕರ್ ಅವರು. ಒಂದು ವಾರ ನಿಮ್ಮನ್ನ ಕೇಳಲಿಲ್ಲ ಅಂದರೆ ಬೇಜಾರಾಗುತ್ತೆ ನೋಡಿ ಅಂತ ಹೇಳಿದರು. ಈ ಪ್ರೀತಿಗೆ ಧನ್ಯವಾದ ಗಜಾನನ್ ಕಾಮ್ಕರ್ ಅವರೇ. ಸೊ ಸ್ನೇಹಿತರೆ, ಅಥರ್ವ ಶೋಭಾ ಢವಳಿ ಅವರ ಪ್ರೀತಿಯ ಮಗ. ಸೊ ಅಥರ್ವ ನಮ್ಮ ತಂದೆ ತಾಯಿ ವಿನಾಯಕ್ ಶೋಭಾ ಅವರ ಮದುವೆ ವಾರ್ಷಿಕೋತ್ಸವ ನಿನ್ನೆ ಇತ್ತು. ವಿಶ್ ಮಾಡು ಮಂಜು ಮಾಮ, ಅವ್ರಿಗೋಸ್ಕರ ಗೌರಮ್ಮ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರು ಅಥರ್ವ ಅವರು. ಸೊ ಸ್ನೇಹಿತರೆ, ಇದಾದ ತಕ್ಷಣ ನೀನು ಬಂದ ಮೇಲೆ ತಾನೇ ಈ ಗೀತೆ ಶೋಭಾ ಡವ್ಲಿ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಶೋಭಾ ಡವ್ಲಿ ಅವರೇ, ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು, ದೇವರು ನಿಮಗೆ ಒಳ್ಳೆಯದೇ ಮಾಡ್ತಾರೆ. ಆಚೆ ಅವರು ಯಾರು? ವಿನಾಯಕ್ ಡವ್ಲಿ ಅವರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಂತ್ರಾಲಯ ರಾಯರ ಮಠಕ್ಕೆ ಹೋಗಿ ದರ್ಶನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಅವರಿಗೂ ಒಳ್ಳೆಯದಾಗಲಿ. ಸೊ ಸ್ನೇಹಿತರೆ, ಅದಾದ ತಕ್ಷಣ ಗೀತಾ ಅರೇಜ್ ಅವರ ಗೀತೆ ಓಂಕಾರಿ ಕಲ್ಯಾಣಿ ಅನ್ನೋ ಗೀತೆ. ಅದಾದ ತಕ್ಷಣ ಚಂದ್ರಕಾಂತ್ ಬಡ್ಕಾವಿ ಅವರು ಆಡೋನ ಬಾಬಾ ಗೋಪಾಲ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ರೇಣುಕಾ ಕಾಮ್ಕರ್ ಅವರು ಅವರ ಪ್ರೀತಿಯ ಗೆಳದಿ ಶೋಭಾ ಡವಲಿ ಅವರ ಮ್ಯಾರೇಜ್ ಆನಿವರ್ಸರಿ ಇತ್ತು ನಿನ್ನೆ. ಸೊ ಶ್ರೀಗಂಧದ ಗೊಂಬೆ ಈ ಗೀತೆಯೊಂದಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತಾನೆ ಕೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ ನೋಡಿ, ರಾಜಶ್ರೀ ಅವರೇ, ನಾದಮಯ ಈ ಲೋಕವೆಲ್ಲ ಈ ಸಾಂಗ್ ಡೆಡಿಕೇಟೆಡ್ ಟು ವೇಣುಧ್ವನಿ ರೇಡಿಯೋ ಅಂತ ರಾಜಶ್ರೀ ಅವರು ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅಣ್ಣ, ವಾರ ಆಯಿತು, ಟೈಮ್ ಹೋಗ್ತಾ ಇರಲಿಲ್ಲರಿ, ಗಪ್ಪಾದರೂ ನಿಮ್ಮ ಸೌಂಡ್ ಕೇಳಬೇಕ್ರೆ. ಆರೆ ಧನ್ಯವಾದ ಪದ್ಮ ಅವರೇ, ಈ ನಿಮ್ಮ ಪ್ರೀತಿಗೆ ಹಿಂಗೆ ಪ್ರೀತಿ ಕೊಡ್ತಾ ಇರಿ. ಸೊ ಬನ್ನಿ ಸ್ನೇಹಿತರೆ, ಇಲ್ಲಿಂದ ಪ್ರಾರಂಭ ಮಾಡೋಣ. ನಮ್ಮ ವಿನೋದ್ ಅವರು ಅವರ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಆಲ್ ರೈಟ್. ಸೊ ಸ್ನೇಹಿತರೆ, ಮತ್ತೊಮ್ಮೆ ಪ್ರಸಾರ ಆಗ್ತಾ ಇದೆ ರಾಮ
1: ಕೃಷ್ಣ ಅಂತ ಈ ಗೀತೆ. ಕಮಾನ್ ಸ್ನೇಹಿತರೆ ಕೇಳೋಣ. ಸೊ ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ತಾವೆಲ್ಲರೂ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ಕನ್ನಡ ಚಿತ್ರರಂಗದ ನಿಮಗೆ ಬೇಕಾದ ದೇವರ ಗೀತೆ. ಸೊ ಆತ್ಮೀಯರೇ, ನೀವೆಲ್ಲರೂ ತಾಳ್ಮೆಯಿಂದ ಕಾಯ್ಕೊಂಡು ನಮ್ಮ ವೇಣುಧ್ವನಿಯ ಆ್ಯಪ್ ರಿಪೇರ್ ಆಗೋ ಮಟ್ಟ ನೀವು ಕಾಯ್ದ್ರಿ. ನಿಮ್ಮ ಸಮಯ, ನಿಮ್ಮ ತಾಳ್ಮೆಗೆ ಧನ್ಯವಾದ. ಒಳ್ಳೇದಾಗ್ಲಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಈ ಗೀತೆ ವಿನೋದ್ ಅವ್ರದ್ದು ಮತ್ತೊಮ್ಮೆ ಪ್ರಸಾರ ಮಾಡಿ ಅಂತ ಪ್ರೀತಿಯಿಂದ ಕೇಳ್ಕೊಂಡ್ರು. ಪಾಪ ಅವರ ತಾಳ್ಮೆಯಿಂದ ಕೇಳ್ತಾ ಇದ್ರು, ಆ್ಯಂಡ್ ಮದ್ ಮಧ್ಯೆ ಬಂದ್ ಆಗ್ತಾ ಇತ್ತು, ನನ್ನ ಧ್ವನಿ ಬರ್ತಾ ಇದ್ರಿಗಿಲ್ಲ. ಸೊ ಅದಕ್ಕೆ ಅದೇ ಕಾರಣ ಆಗಿತ್ತು. ಸೊ ಅವರು ಇನ್ನೊಂದು ಮೆಸೇಜ್ ಅನ್ನು ಮಾಡಿದ್ದಾರೆ. ಅವರ ವೈನಿ ಆನಿವರ್ಸರಿ ಇತ್ತು, ಜ್ಯೋತಿಬಾ ಮತ್ತು ವಿನಾಯಕ್ ಅವರು ಏನು ಮೀನಾಕ್ಷಿ, ಎಸ್ ಜ್ಯೋತಿಬಾ ಆ್ಯಂಡ್ ಮೀನಾಕ್ಷಿ ಅವರ ಮ್ಯಾರೇಜ್ ಆನಿವರ್ಸರಿ ಇತ್ತು, ಅವ್ರಿಗೋಸ್ಕರ ಈ ಹಾಡು. ಸೊ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ರಿಕ್ವೆಸ್ಟ್ ಮಾಡಿರುವ ಗೀತೆ ಇದಾಗಿದೆ, ಎಲ್ಲಿ ಮರ್ಯಾದೆ. ವಿಜಯಕುಮಾರ ಬಸ್ಮಿ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. ಈ ಗೀತೆ ಆದ ತಕ್ಷಣ ವಿಶ್ವನಾಥನು ತಂದೆಯಾದರೆ ಈ ಗೀತೆ ನಮ್ಮ ವಿಜಯಲಕ್ಷ್ಮಿ ಅವರದು. ಸೊ ಸ್ನೇಹಿತರೆ ಬನ್ನಿ ಕಾರ್ಯಕ್ರಮದಲ್ಲಿ ಈ ಗೀತೆ. ಮತ್ತೆ ಯಾರು ರಿಕ್ವೆಸ್ಟ್, ಪದ್ಮಾ ಅವರು ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಕಮೋನ್, ಈ ಗೀತೆಯನ್ನು ಕೇಳೋಣ. ಸೊ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮ್ಮೆಲ್ಲರ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾನು ಮಾಡುತ್ತೇನೆಪ್ಪ. ಆಲ್ ರೈಟ್, ಎಲ್ಲಿ ಮರ್ಯಾದೆ ವಿಠಲ. ಈ ಗೀತೆ ನನ್ನ ಪ್ರೀತಿಯ ತಂದೆಯವರಿಗೆ ಬಹಳ ಇಷ್ಟವಾದ ಗೀತೆ. ಭಕ್ತಿ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ಕಣ್ಣಲ್ಲಿ ನೀರು ಖಂಡಿತ ಬರುತ್ತೆ. ಈ ಗೀತೆನೇ ಹಂಗಿದೆ. ಎಲ್ಲಿ ಮರೆ ಆಹಾ, ಹೇಳುವಾಗ ಕೈ ಮೈ ಜುಮ್ ಆಗತ್ತೈತಿ. ಬನ್ನಿ ಅಣ್ಣವರ ಧ್ವನಿಯಲ್ಲಿ ಕೇಳೋಣ. ಫ್ರಾಮ್ ದ ಮೂವಿ ಭಕ್ತ ಕುಂಬಾರ, ಹಾಡನ್ನು ಕೇಳಿ ಮಜಾ ಮಾಡಿ.

ಹೇಳಿಲ್ವಾ, ಕಣ್ಣಲ್ಲಿ ನೀರು ಖಂಡಿತ ಬಂದೇ ಬರುತ್ತೆ. ಈ ಗೀತೆನೆ ಹಾಗೆ, ಈ ಧ್ವನಿಯೇ ನಮ್ಮ ಅಣ್ಣವರದು. ಅಣ್ಣವರ ಧ್ವನಿ, ಅಣ್ಣವರ ಭಕ್ತಿ, ಅಣ್ಣವರ ನಟನೆ, ಅಣ್ಣವರ ಧ್ವನಿಯಲ್ಲಿರೋ ಆ ಒಂದು ಭಕ್ತಿಯ ಪೇನ್ ಅಂತ ಹೇಳ್ಬೋದು, ಅದನ್ನ ಕೇಳಿ ಕಣ್ಣಲ್ಲಿ ನೀರು ಖಂಡಿತ ಬಂದೇ ಬರುತ್ತೆ. ತಾಯಿಗೆ ತಕ್ಕ ಮಗ ಚಿತ್ರದು ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ನಿನ್ನೆ ಇತ್ತು ಮದುವೆ ವಾರ್ಷಿಕೋತ್ಸವ, ಸೊ ಅವರಿಗೆ ತಿಳಿಸ್ತಾ, ವಿಶಸ್ ಅನ್ನ ತಿಳಿಸ್ತಾ, ಶುಭಾಶಯಗಳನ್ನ ತಿಳಿಸ್ತಾ, ವಿನಾಯಕ್ ಹಾಗೂ ಶೋಭಾ ಅವರಿಗೋಸ್ಕರ ಈ ಗೀತೆ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಕ್ಷಮಿಸಿ ಈ ಗೀತೆಯ ಆಲಾಪ ಮತ್ತೊಮ್ಮೆ ಪ್ರಸಾರ ಮಾಡುತ್ತೇನೆ ನಮ್ಮ ಅಣ್ಣವರ ಧ್ವನಿಯಲ್ಲಿ. ಗಜಾನನ್ ಗಾಮ್ಗರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಈಗ ನಮ್ಮ ವಿನೋದ್ ಅವರು ಮಾಡಿರುವ ಕೆಲಸ ಹಿಂಗ ನೀವು ಎಲ್ಲರೂ ಮಾಡಿ ಆತ್ಮೀಯ ಸ್ನೇಹಿತರೆ. ಕಸ್ಟಮರು, ನಮ್ಮ ವಿನೋದ್ ಅವರು ಟಿ ವಿ ರಿಪೇರ್ ಮಾಡ್ತಾರೆ ರೀ. ಅವರಲ್ಲಿ ಕಸ್ಟಮರ್ ಆಗಿ ಬಂದಿರೋವರು ಅವರಿಗೆ ಆ್ಯಪ್ನ ಡೌನ್ಲೋಡ್ ಮಾಡಿಸಿ ಕೊಟ್ಟಿದ್ದಾರೆ. ಅವರು ತಾಬಡ್ತೋಪ್ ನನಗೆ ಮೆಸೇಜನ್ನು ಮಾಡಿದರೆ ಶೀತಲ್ ಮಾರುತಿ ಗಲ್ಲಿಯಿಂದ ಅಣ್ಣಯ್ಯ ಚಿತ್ರದ ಗೀತೆಯೊಂದಿಗೆ ಶೀತಲ್ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಇಷ್ಟು ಒಳ್ಳೆ ಕೆಲಸ ಮಾಡಿರೋ ನಮ್ಮ ಪ್ರೀತಿಯ ವಿನೋದ್ ಅವರಿಗೆ ಧನ್ಯವಾದ. ತಾವು ತಮ್ಮ ಪ್ರೀತಿಯ ಆಪ್ತರಿಗೆ ತಿಳಿಸಿ ನಮ್ಮ ವಿನೋದನಿಯ ಆ್ಯಪನ್ನ ಡೌನ್ಲೋಡ್ ಮಾಡಿಸಿ ಅವರಿಗೆ ರೀ ಮನರಂಜನೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಈಗ ಶೀತಲ್ ಅವರೇ, ಮಾರುತಿಗಲ್ಲಿಯ ಶೀತಲ್ ಅವರೇ, ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬರೇ ನನ್ನ ಮನರಂಜನೆ ಕಾರ್ಯಕ್ರಮ ಅಷ್ಟೇ ಇರುವುದಿಲ್ಲ, ನನ್ನ ಬಡ ಮಾತು ಇರುವುದಿಲ್ಲ, ಅಲ್ಲಿ ಸಂದರ್ಶನಗಳು ಇರ್ತವೆ, ಮಾಹಿತಿಗಳು ಇರ್ತವೆ, ನಿಮಗೂ ನಿಮ್ಮ ಹಿರಿಯರಿಗೂ ಮನೆಯಲ್ಲಿರೋ ಹಿರಿಯರಿಗೂ ಒಳ್ಳೇದಾಗುತ್ತೆ. ಸೊ ಪ್ರೀತಿಯಿಂದ ಕೇಳಿ. ಆ್ಯಂಡ್ ಯಸ್, ನಿಮ್ಮ ಗೀತೆ ಬರುತ್ತೆ ಒಂದು ಹಾಡು ಆದ ತಕ್ಷಣ. ಈಗ ಈ ಗೀತೆ ಗಜಾನನ್ ಕಾಮ್ಕರ್ ಅವರದು, ನಾದಮಯ ಈ ಲೋಕವೆಲ್ಲ. ಮತ್ತೊಮ್ಮೆ ಅಣ್ಣವರ ಧ್ವನಿಯಲ್ಲಿ ದಸ್ ಇಸ್ ನಿಮ್ಮೊಂದಿಗಿನ ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ದೇವರ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ, ವಾರದಲ್ಲಿ ಒಮ್ಮೆ ಬರೋ ಕಾರ್ಯಕ್ರಮ, ತಿಂಗಳಲ್ಲಿ ಎರಡು ಬಾರಿ ನನ್ನ ಕಡೆಯಿಂದ ಅಂತ ನಾನು ಪ್ರಸಾರ ಮಾಡುವೆ. ಏಕೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸೂಪರ್ ದೇವರ ಗೀತೆಗಳು. ಆತ್ಮೀಯ ಸ್ನೇಹಿತರೆ, ಬನ್ನಿ ಆಲಾಪ ಮತ್ತೊಮ್ಮೆ ಪ್ರಸಾರವಾಗುತ್ತೆ. ಗಜಾನನ್ ಕಾಮ್ಕರ್ ಅವರೇ, ಬ್ಯೂಟಿಫುಲ್ ಸಾಂಗ್.

ನಂಗೊತ್ತು ಆತ್ಮೀಯ ಸ್ನೇಹಿತರೆ, ಗೀತೆನೆ ಹಾಗಿದೆ, ಆ ಶಕ್ತಿನೇ ಹಾಗಿದೆ. ನಮ್ಮ ಪ್ರೀತಿಯ ಕನ್ನಡಿಗರ ಕಣ್ಮಣಿ ಅಣ್ಣವರು, ಅವರ ಧ್ವನಿಯಲ್ಲಿ ಉತ್ತಮ ಗೀತೆಗಳು, ಅದರಲ್ಲಿ ನಾದಭಯ, ಈ ಲೋಕವೆಲ್ಲ ಕೇಳಿದ್ರೇನೆ ಮನಸ್ಸಿಗೆ ಸಿಗುತ್ತೆ ಶಾಂತಿ. ಗಜಾನನ್ ಕಾಮ್ಕರ್ ಅವರು ಹಾಗೆ ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಈ ಸುಮಧುರವಾದ ಗೀತೆ ಆಗಿತ್ತು ಪ್ರಸಾರ. ರಾಜಶ್ರೀ ಅವರೇ, ನೀವು ಮತ್ತೊಮ್ಮೆ ಕೃಷ್ಣ ಎನ್ನಬಾರದೆ ಗೀತೆ ಬೇಕು ಅಂತ ಕೇಳ್ಕೊಂಡಿದ್ರ? ಎಸ್, ಅದು ಲೋಡ್ ಆಗಿದೆ, ಬಟ್ ಎಸ್, ಇದು ಗೀತೆ ಬೇಕು ಅಂತ ಕೇಳ್ಕೊಂಡಿದ್ದೀರಿ. ಸೊ ಬನ್ನಿ ಆತ್ಮೀಯ ಸ್ನೇಹಿತರೆ, ಕಸ್ಟಮರ್ ಆಗಿ ಬಂದಿರೋ ನಮ್ಮ ವಿನೋದ್ ಅವರ, ಎಸ್, ಅವ್ರ ಕಡೆ ಬಂದಿರೋ ಶೀತಲ್ ಅವರು, ಅವರಿಗೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೊಟ್ಟರು ಅವರು. ಅವರು ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ, ಅಣ್ಣಯ್ಯ ಚಿತ್ರದ್ದು ಅಮ್ಮಯ್ಯ ಅಮ್ಮಯ್ಯ. ಶೀತಲ್ ಅವರೇ, ಈ ಗೀತೆ ನಿಮಗೋಸ್ಕರ. ಇದಾದ ತಕ್ಷಣ ಅಥರ್ವ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಅವರ ಪ್ರೀತಿಯ ತಂದೆ ತಾಯಿ ಅವ್ರಿಗೋಸ್ಕರ. ಎಸ್ ಆತ್ಮೀಯ ಸ್ನೇಹಿತರೆ, ನಿನ್ನೆ ಇತ್ತು ಮದುವೆ ವಾರ್ಷಿಕೋತ್ಸವ. ಸೊ ಆಕಾಶಕ್ಕೆ ಚಪ್ಪರ ಹಾಕಿ ಈ ಗೀತೆ ಗೌರಮ್ಮ ಚಿತ್ರದ್ದು ರೆಡಿಯಾಗಿದೆ, ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಈ ಗೀತೆಯನ್ನ ಅಥರ್ವ ಅವರ ರಿಕ್ವೆಸ್ಟ್ ಮಾಡಿದ್ರೆ, ಅವರ ಪ್ರೀತಿಯ ತಂದೆ ತಾಯಿ ಅವರ ಮದುವೆ ವಾರ್ಷಿಕೋತ್ಸವ ಇತ್ತು ನಿನ್ನೆ. ಸೊ ಇವತ್ತು ಅವರು ರಿಕ್ವೆಸ್ಟ್ ಮಾಡಿರುವ ಆಹಾಯಂತ ಸಂಭ್ರಮ ಸಂಭ್ರಮ ತಮ್ಮ ಜೀವನದಲ್ಲಿ ಸದಾ ಇರುತ್ತೆ. ಏಕೆಂದ್ರೆ ವಿನಾಯಕ ಅವರು ಹೋಗಿದ್ರು ಮಂತ್ರಾಲಯ ಮಠಕ್ಕೆ. ಮಂತ್ರಾಲಯದಂತಹ ಪುಣ್ಯ ಭೂಮಿದಲ್ಲಿ ಯಾರು ಕಾಲಿಡ್ತಾರೆ ಅವರ ಜೀವನದಲ್ಲಿ ಸದಾ ಸಂಭ್ರಮ. ಸದಾ ಸಂಭ್ರಮ ತಮ್ಮ ಜೀವನದಲ್ಲಿ ಇರಬೇಕು ಅಂದ್ರೆ ಭಕ್ತಿಯ ಜ್ಯೋತಿ ತಮ್ಮ ಮನಸ್ಸಲ್ಲಿ ಇರಬೇಕು. ಜೀವನ ಫಸ್ಟ್ ಕ್ಲಾಸ್. ಅಥರ್ವ ನಮೋಗ್ ನಿಮಗೋಸ್ಕರ, ನಿಮ್ಮ ತಂದೆ ತಾಯಿ ಅವ್ರಿಗೋಸ್ಕರ, ಆ್ಯಂಡ್ ನಿಮ್ಮ ಗೆಳೆತನ ಪುಸ್ತಕ ಜೊತೆ ಜಾಸ್ತಿ ಇರಲಿ, ನಿಮ್ಮ ಮನಸ್ಸಲ್ಲಿಯೂ ಭಕ್ತಿ ಜ್ಯೋತಿ ಬೆಳಗಲಿ. ಹಾಡನ್ನು ಕೇಳಿ.

ನೀನು ಬಂದ ಮೇಲೆ ತಾನೇ ಎಷ್ಟು ಚಂದ ಇವಾನು, ಇವರ ಜೀವನದಲ್ಲಿ ವಿನಾಯಕ್ ಡೌಲಿ ಬಂದ ಮೇಲೆ ತಾನೇ ಇವರ ಜೀವನ ಸೂಪರ್. ಈ ಗೀತೆ ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ನೇಹಿತರು ಬನ್ನಿ, ಅವ್ರಿಗೋಸ್ಕರ ಈ ಗೀತೆ, ಆ್ಯಂಡ್ ಅವರ ಪ್ರೀತಿಯ ಗಂಡ ವಿನಾಯಕ್ ಡೌಲಿ ಅವ್ರಿಗೋಸ್ಕರನೂ ಈ ಗೀತೆ. ಇದಾದ ತಕ್ಷಣ ಗೀತಾ ರೇಜ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ, ಓಂಕಾರಿ ಕಲ್ಯಾಣಿ. ಅದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ. ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರು ಗೆಳತಿ ಶೋಭಾ ಡೌಲಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಶ್ರೀಗಂಧದ ಕೊಂಬೆ. ಅದಾದ ತಕ್ಷಣ ರಾಜಶ್ರೀ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಕೃಷ್ಣ ಎನ್ನಬಾರದೆ. ಇದಾದ ತಕ್ಷಣ ಬೇಡ ಕೃಷ್ಣ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಹಲೋ ಸರ್, ನಮಸ್ಕಾರಗಳು, ಸೋಮವಾರದ ಶುಭೋದಯ ಅಂತ ಹೇಳಿ ನಮ್ಮ ರವಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಂತ ತುಕಾರಾಮ್ ಚಿತ್ರದ ಗೀತೆಯೊಂದಿಗೆ. ಸೊ ವಾರದ ಆರಂಭ ಭಕ್ತಿಯ ಗೀತೆಗಳೊಂದಿಗೆ ನಾವು ಆರಂಭ ಮಾಡ್ತೇವೆ ಸರ್. ನಮಗೆ ನನಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ ಇವರು. ಇವರಲ್ಲಿಯೂ ಕೂಡ ಭಕ್ತಿಯ ಜ್ಯೋತಿ ಇದೆ ಸ್ನೇಹಿತರೆ, ಏಕೆಂದರೆ ಇವರು ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವಾಗ ಅಷ್ಟೇ ಅಲ್ಲ, ಅಲ್ಲಿಂದ ಪೈರಿ ಹತ್ತುವಾಗಲೂ ಫೋಟೋ ಕಳಿಸಿದ್ದಾರೆ, ಅಲ್ಲಿಂದನೂ ಮೆಸೇಜ್ ಮಾಡಿ ವೇಣುಧ್ವನಿಯನ್ನು ಕೇಳಿದ್ದಾರೆ. ನಮ್ಮ ವೇಣುಧ್ವನಿಯ ಕುಟುಂಬದ ಎಲ್ಲ ಸದಸ್ಯರಿಗೆ, ಕೇಳುಗರಿಗೆ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ಇಂಥ ಒಳ್ಳೆಯ ವ್ಯಕ್ತಿಗಳು ನಮ್ಮ ವೇಣುಧ್ವನಿಯ ಕೇಳುಗರಾಗಿದ್ದಾರೆ, ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಕಂಚನ್ ಕೋಪರಡಿ ಅವರು ಪ್ರೀತಿಯಿಂದ ಮೆಸೇಜ್ ಮಾಡಿದ್ದಾರೆ, ಮಂಜುನಾಥ್ ಅವರೇ ನನಗೆ ಈಗ ವೇಣುಧ್ವನಿ ಕೇಳ್ತಾ ಇದ್ದಾನೆ, ಇವತ್ತು ಏನು ಗೀತೆ ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಸೊ ನಿಮಗೋಸ್ಕರ ಕಣ ಕಣದೆ ಶಾರದೆ ನಮ್ಮ ವೇಣುಧ್ವನಿಯ ಕಂಚನ್ ಕೋಪರಡಿ ಅವರು. ನಿನ್ನೆ ಇತ್ತು ಬ್ರದರ್ಸ್ ಡೇ, ಸೊ ಹ್ಯಾಪಿ ಬ್ರದರ್ಸ್ ಡೇ ಅಂತ ಹೇಳಿದ್ದಾರೆ. ಸೊ ಧನ್ಯವಾದ ಕಂಚನ್ ಕೋಪರಡಿ ಅವರೇ, ನಿಮಗೋಸ್ಕರ ಕಣ ಕಣದೆ ಶಾರದೆ ಗೀತೆ ಚೆನ್ನಾಗಿದೆಯಲ್ಲ, ಈಗ ನಿಮಗೋಸ್ಕರ. ಪಾಪ ಅವರು ಯಾವತ್ತೂ ಮಂಜುನಾಥ್ ಅವರೇ ನಿಮಗಿಷ್ಟವಾದ ಗೀತೆಯನ್ನೇ ಪ್ರಸಾರ ಮಾಡಿ ಅಂತ ಕೇಳ್ಕೋತಾರೆ. ಆ್ಯಂಡ್ ವೈಯಕ್ತಿಕವಾಗಿ ಅವರು ನನ್ನನ್ನು ಮೆಸೇಜನ್ನು ಮಾಡಿದರು, ಏಕೆಂದರೆ ಆ್ಯಪ್ ಬಂದಾಗಿತ್ತು. ಆತ್ಮೀಯ ಸ್ನೇಹಿತರೆ, ಹೋದ ವಾರ ಒಂದು ಸಿಡ್ಲಿ ಬಿತ್ತು, ಭಾಳ ಸಮಸ್ಯೆ ಆಗಿತ್ತು. ಆದ್ರೂ ನನ್ನ ವೇಣುಧ್ವನಿಯ ಕುಟುಂಬದವರು ನೀವೆಲ್ಲರೂ ಪ್ರೀತಿಯಿಂದ ವೇಣುಧ್ವನಿಯನ್ನು ಕೇಳ್ತಾ ಇದ್ರಲ್ಲ, ಯಪ್ಪ ಅದಕ್ಕೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಧನ್ಯವಾದ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಬರ್ಲಿ, ಕೇಳೋಣ, ಎಂಜಾಯ್ ಮಾಡೋಣ. ನೀನು ಬಂದ ಮೇಲೆ ತಾನೇ. ಬಾಯ್ ಶೋಭಾ ಡೌಲಿ ಫಾರ್ ವಿನಾಯಕ್ ಡೌಲಿ.

ಹಾ, ಗೀತಾ ರೇಚ್ ಅವರೇ, ಸೂಪರ್ ಆದ ಗೀತೆ, ಹಳೆ ಗೀತೆ ರಿಕ್ವೆಸ್ಟ್ ಮಾಡಿದಿರಲ್ಲ ಅದಕ್ಕೆ ಧನ್ಯವಾದ. ಚಂದ್ರಕಾಂತ್ ಬಡ್ಗಾವಿ ಅವರೇ, ಮಲಿ ಮದುವೆ ಈ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ನಮ್ಮ ಚಂದ್ರಕಾಂತ್ ಬಡ್ಗಾವಿ ಅವರು ತಮ್ಮ ಟೈಮ್ ತೆಗೆದು ಒಳ್ಳೊಳ್ಳೆ ಗೀತೆಗಳನ್ನು ಸಂಗ್ರಹಿಸಿ ನಮ್ಮ ವೇಣು ಧ್ವನಿಯಲ್ಲಿ ಪ್ರಸಾರ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೆ ಗೀತೆ ನಮಗೂ ಕೇಳೋಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ರಿಪೀಟ್ ಆಗೋದಿಲ್ಲ ಗೀತೆಗಳು ಅಷ್ಟೇ. ಚಂದ್ರಕಾಂತ್ ಬಡ್ಗಾವಿ ಅವರೇ, ತಾವು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿರುವ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಣ್ಣವರು ಅಭಿನಯಿಸಿರುವ ಮಲಿ ಮದುವೆ, ಈ ಗೀತೆ ಮಲ್ಲಿ ಮದುವೆ ಈ ಗೀತೆ ಚಿತ್ರದ್ದು ಬರ್ತಾ ಇದೆ. ರೇಣುಕಾ ಕಾಮ್ಕರ್ ಅವರೇ, ತಾವು ರಿಕ್ವೆಸ್ಟ್ ಮಾಡಿರುವ ಶ್ರೀಗಂಧದ ಗೊಂಬೆ ವಿನಾಯಕ್ ಢೌಲಿ ಹಾಗೂ ಶೋಭಾ ಢೌಲಿಯವರಿಗೋಸ್ಕರ ಬರ್ತಾ ಇದೆ. ನೆಕ್ಸ್ಟ್ ಆ ಕಡೆ ವಿನಾಯಕ್ ಢೌಲಿ ಅವರು ಏನು ಹೇಳಿದ್ದಾರೆ ನೋಡಿ ಕೇಳಿ. ನಮಸ್ಕಾರ ಮಂಜುನಾಥ್ ಅವರೇ, ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದ ನಿಮಗೂ ಹಾಗೂ ವೇಣು ಧ್ವನಿಯ ಎಲ್ಲ ಕೇಳುಗರಿಗೂ. ರಾಯರು ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದೇನೆ, ಅತಿ ಶೀಘ್ರದಲ್ಲಿ ನಿಮಗೆ ಪರಿಮಳ ಪ್ರಸಾದವನ್ನು ತಲುಪಿಸುತ್ತೇನೆ ಹಾಗೂ ಮದುವೆ ವಾರ್ಷಿಕೋತ್ಸವ ಶುಭೋದಯ ತಿಳಿಸಿದ ಎಲ್ಲರಿಗೂ ಅಭಿನಂದನೆಗಳು. ತಿಳಿಸಿ ಅನಂತ ಅನಂತ ಅಭಿನಂದನೆಗಳು, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಶುಭ ದಿನ ಸರ್ವರಿಗೂ ಒಳ್ಳೆಯದಾಗಲಿ, ಎಲ್ಲರಲ್ಲಿಯೂ ದೇವರನ್ನ ನೋಡೋಣ ಅಂತ ಪ್ರೀತಿಯಿಂದ ತಿಳಿಸ್ತಾರೆ ಇವರು. ಇವರಿಗೆ ಧನ್ಯವಾದ, ಒಳ್ಳೆಯದಾಗಲಿ ಎಲ್ಲರಿಗೂ. ಆತ್ಮೀಯ ಸ್ನೇಹಿತರೆ ಬನ್ನಿ, ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ಚಂದ್ರಕಾಂತ್ ಬಡ್ಗಾವಿ ಅವರದು, ಇದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರದು, ಅದಾದ ತಕ್ಷಣ ರಾಜಶ್ರೀ ಅವರದು, ಅದಾದ ತಕ್ಷಣ ರವಿ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಕಂಚನ್ ಕೋಪರ್ಡೆ ಅವರೇ ನಿಮ್ಮ ಗೀತೆ ವಿಚ್ ಇಸ್ ಕಣ ಕಣದೇ ಶಾರದೇ, ಅದಾದ ತಕ್ಷಣ ಖರಾಬು ಮಾಸು ಖರಾಬು ಬಂದಿದ್ದೀರಾ ವಾಪಸ್. ನಮ್ಮ ಪ್ರೀತಿಯ ಚಂದನ್ ಅವರು ಮೆಸೇಜ್ ಮಾಡಿದರು, ಸರ್ ಎಲ್ಲಿದ್ರಿ ನೀವು, ನಿಮ್ಮ ಧ್ವನಿ ಕೇಳಲಾರದೆ ಬಹಳ ಬೇಜಾರಾಗ್ತಿತ್ತು ಅಂತ ಹೇಳಿದರು. ನನಗೂ ಅರ್ಥ ಆಗುತ್ತೆ ಆತ್ಮೀಯ ಸ್ನೇಹಿತರೆ, ಆ ತಾಳ್ಮೆಗೆ ನಿಮಗೆ ಧನ್ಯವಾದ. ವಾಪಸ್ ನೀವು ಇಷ್ಟು ಜನ ಈಗ ಕೇಳ್ತಾ ಇದ್ರೆ ನಾನೇನು ತಿಕ್ಕೊಂಡು, ಎಲ್ಲರೂ ಒಂದು ವಾರ ಆ್ಯಪ್ ಖರಾಬಿತ್ತು ಆ್ಯಂಡ್ ನೆಟ್ವರ್ಕ್ ಡೌನ್ ಇತ್ತು. ಏಕೆಂದರೆ ಸ್ನೇಹಿತರೆ, ಮನೋರಂಜನೆ ನಿಮ್ಮ ಕೈಯಲ್ಲಿ ಈಗ ಥಟ್ ಅಂತ ಸಿಗುತ್ತೆ, ವಿಭಿನ್ನ ರೀತಿಯ ಮನೋರಂಜನೆಗೆ ಮಾರ್ಗಗಳು ಇದ್ದಾವೆ. ಆದರೆ ರೇಡಿಯೋ ಲಾಭ ಮಾತ್ರ ಒಂದೇ, ನೀವು ನಿಮ್ಮ ಕೆಲಸ ಮಾಡುತ್ತಾ ಮಾಡುತ್ತಾ ಗೀತೆಯನ್ನು ಕೇಳುತ್ತಾ ನನ್ನ ಬಡಬಡಬಡಬಡ ಮಾತನ್ನು ಕೇಳುತ್ತಾ ಆರಾಮಾಗಿ ನಿಮ್ಮ ಕೆಲಸ ಮಾಡಬಹುದು. ಸೊ ಚಂದನ್ ಅವರ ಆ ಗೀತೆ ಆಗಿದೆ. ಅದಾದ ತಕ್ಷಣ ಸ್ನೇಹಿತರೆ, ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಅಪ್ಪು ಸರ್ ಅವರ ಧ್ವನಿಯಲ್ಲಿ ಕಾಣದಂತೆ ಮಾಯವಾದನು ನಮ್ಮ ಶಿವ. ಹಿಂಗಿದೆ ನೋಡಿ ಗೀತೆಗಳು. ಆತ್ಮೀಯರೇ, ಚಿತ್ರಮಂದಿರದ ಉದ್ದೇಶ ಮತ್ತೆ ಅದೇ ಇರುತ್ತೆ, ನೆನಪಿಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಒಂದು ತಾಸಕ್ಕೆ ಒಮ್ಮೆ ಯಾರು ಹೆಸರು ತಗೋಬಹುದು, ಒಬ್ಬರಲ್ಲಿ ಯಾರು ದೇವರನ್ನು ನೋಡಬಹುದು. ಎಲ್ಲರಲ್ಲಿಯೂ ನೋಡಲಿಕ್ಕೆ ಟೈಮ್ ತಗೊಳ್ಳುತ್ತೆ, ಅದಕ್ಕೆ ಹೇಳಿದೆ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಈ ಗುರಿಯನ್ನು ಇಟ್ಕೊಳ್ಳಿ, ಇನ್ನೊಬ್ಬರಲ್ಲಿ ದೇವರನ್ನು ನೋಡಿ, ನಿಮಗೆ ಇಷ್ಟವಾದ ದೇವರ್ರೀಪ್ಪ. ಎಸ್ ಆತ್ಮೀಯ ಸ್ನೇಹಿತರೆ, ಮತ್ತೆ ಮತ್ತೆ ನೆನಪಾಗುತ್ತೆ, ಎರಡು ಮೂರು ಬಾರಿ ನಾನು ಚಿತ್ರಮಂದಿರದಲ್ಲಿ ಹೋಗಿ ನೋಡಿರುವ ಮಹಾ ಅವತಾರ ನರಸಿಂಹ ಚಿತ್ರ. ಆ ಚಿತ್ರದಲ್ಲಿ ಭಕ್ತ ಪ್ರಹ್ಲಾದನು ಯಾವತ್ತು ವಿಷ್ಣು ಮಹಾವಿಷ್ಣುವನ್ನ ಭೇಟಿ ಆಗುತ್ತೆ, ದರ್ಶನ ಆಗುತ್ತೆ ನೋಡಿ, ಆವಾಗ ಮಹಾವಿಷ್ಣು ಏನಂತಾರೆ, ನಿನಗೇನು ಬೇಕು ವರ ಕೇಳುಪ್ಪ ಅಂತ. ಆ ನಮ್ಮ ಭಕ್ತ ಪ್ರಹ್ಲಾದ ಹೇಳ್ತಾ, ನನಗೇನು ಬೇಡ, ಎಲ್ಲರಲ್ಲಿಯೂ ನೀನೇ ನೋಡುವಂತಹ ಒಂದು ದೃಷ್ಟಿ ಕೊಟ್ಟುಬಿಡು ಅಂತ. ಒಳ್ಳೆಯದಾಗಲಿ ತಥಾಸ್ತು ಅಂತ ಮಹಾವಿಷ್ಣು ಹೇಳ್ತಾರೆ. ಭಕ್ತ ಪ್ರಹ್ಲಾದನು ಅಲ್ಲಿಂದ ಹಿಡಿದು ನಿಮ್ಮ ಗಿಡಗಳಿರಲಿ, ಪ್ರಾಣಿ ಪಕ್ಷಿ ರಾಕ್ಷಸರು ಎಲ್ಲರಲ್ಲಿಯೂ ಮಹಾವಿಷ್ಣು ಕಾಣಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ. ಮಹಾವಿಷ್ಣು ಅವರ ದರ್ಶನ ಅದಾದ ತಕ್ಷಣ ಸದಾ ಭಕ್ತ ಪ್ರಹ್ಲಾದನಿಗೆ ಆ ಒಂದು ನೆಮ್ಮದಿ ಕಾನ್ಸ್ಟಂಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮಗೆ ಇಷ್ಟವಾದ ದೇವರೇ, ನಾನು ಹೇಳ್ತಾ ಇಲ್ಲ, ನಾನು ಹೇಳೋ ದೇವರೇ ನೋಡಿ ಅಂತ, ನಿಮಗೆ ಇಷ್ಟವಾದ ದೇವರು ಎಲ್ಲರಲ್ಲಿಯೂ ನೋಡೋ ಪ್ರಯತ್ನ ಪಡಿ. ಆ್ಯಂಡ್ ಹೋಗಿ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಏ ನೀನು ನನಗೆ ಎಷ್ಟು ಕೋಪ ತರಿಸ್ತೀವಿ, ನಿನ್ನಲ್ಲಿ ದೇವ್ರು ನೋಡ್ತಾನೋ ಅಂತ. ಅವರೇ ಇವ್ನು ಯಾಕೋ ಹಿಂಗೆ ಹೇಳಾಕ್ತಾನಂತ. ಇದು ನಿಮ್ಮ ಮನಸ್ಸು ಪ್ರಶಾಂತ ಶಾಂತ ಭಕ್ತಿಯುತ ಆಗಿಡ್ಲಿಕ್ಕೇನೆ ಪ್ರಯತ್ನ. ಆತ್ಮೀಯರೇ, ಬರುತ್ತೆ ದಿನಗಳು ಬಹಳ ಕಠಿಣವಾದದ್ದು, ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಎಸ್, 50 ಡಿಗ್ರಿಗಿಂತ ಜಾಸ್ತಿ ಆಗೋದಿದೆ ಅಂತ ಕೇಳಿಪಟ್ಟಿದ್ದೇನೆ. ಸೂಪರ್ ಎಲ್ ನಿನ್ಯು ಅನ್ನೋದು ಬರ್ತಾ ಇದೆ, 150-60 ವರ್ಷದಲ್ಲಿ ಒಮ್ಮೆ ಬರುವುದಂತ ಎಲ್ಲ ಕೂಡಿ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಯುದ್ಧ ಇದು ಜಾಸ್ತಿ ಆಗ್ತಾ ಇದೆ, ಏನಂತಾರೆ ರೊಕ್ಕ ಜಾಸ್ತಿ ಆಗ್ತಾ ಇದೆ, ಆಫ್ ನಾವು ಬಳಸೋ ಪೆಟ್ರೋಲು ಇದು ಅದು. ನನಗೆ ಗೊತ್ತು ವಿಶ್ವದಲ್ಲಿ ಬಹಳಷ್ಟು ಕಷ್ಟಗಳು ನಡೀತಾ ಇದೆ, ಆದರೆ ನಿಮ್ಮ ಮನಸ್ಸಿನ ವಾತಾವರಣ, ಹೊರಗಿನ ವಾತಾವರಣ ಫುಲ್ ಹಾಳಾಗೈತಿ, ನಿಮ್ಮ ಮನಸ್ಸಿನ ವಾತಾವರಣ ಪ್ರಶಾಂತ ಶಾಂತವಾಗಿ ಆರಾಮ್ಸೆ ಇಡ್ಲಿಕ್ಕೆ ಈ ಒಂದೇ ಮಾರ್ಗ ಹುಡುಕ್ಯಾಡೇನ್ರಿಪ್ಪ. ಬಹಳಷ್ಟು ಪುಸ್ತಕಗಳು ಓದಿ ಓದಿ ಆಮೇಲೆ ಕೊನೆಯಲ್ಲಿ ಒಂದೇ ಗೊತ್ತಾಯಿತು, ಈ ಬಡಬಡ ಕೊಡೋ ಈ ನಾಲ್ಗೆ ಇದೆ ನೋಡ್ರಿ, ಈ ನಾಲ್ಗೆಯಲ್ಲಿ ದೇವರ ನಾಮಜಪ ಮಾಡಿದ್ರೆ ಉತ್ತಮ, ಅದಕ್ಕೆ ಕೊಟ್ಟಾರ್ರಿಪ್ಪ ಈ ಕಲಿಯುಗದಲ್ಲಿ ಅದೇ ನೋಡ್ರಿ. ಆಯ್ತಾ, ಚಲೋ ಓಂ ಸಾಯಿರಾಮ್ ಅಂತ ಹೇಳ್ತಾ ಹಾಡನ್ನ ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡಗಾವಿ ಅವರೇ, ಒಳ್ಳೆ ಗೀತೆ ರೀ, ಕೇಳಿ ಮಜಾ ಬಂತು. ಈಗ ಹೊಸ ಗೀತೆ, ಹೊಸ ಅಂದ್ರೆ ಎಸ್, 2000 ಬಂದಿರೋ ಯಜಮಾನ ಚಿತ್ರದ ನಮ್ಮ ಕರ್ನಾಟಕದ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಅಭಿನಯಿಸಿರುವ ಚಿತ್ರದ ಹಾಡು ರೇಣುಕಾ ಗಾಮ್ಗರ್ ಅವರು ರಿಕ್ವೆಸ್ಟ್ ಮಾಡಿದ್ದು ಶ್ರೀಗಂಧದ ಕೊಂಬೆ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅಂತ ಹೇಳ್ತಾ ಅವರ ಪ್ರೀತಿಯ ಗೆಳತಿ ಶೋಭಾ ಡೌಲಿ ಹಾಗೂ ಅವರ ಪ್ರೀತಿಯ ಗಂಡ ವಿನಾಯಕ್ ಡೌಲಿ ಅವ್ರಿಗೋಸ್ಕರ ಈ ಗೀತೆ. ಸೊ ಮಹಾವತಾರ ವಿಷ್ಣು, ಮಹಾವತಾರ ನರಸಿಂಹ ಚಿತ್ರದ ಸ್ಟೋರಿ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದ. ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಮಂಜುನಾಥ್ ಅವರೇ. ಎಸ್, ಆ ಚಿತ್ರದ ಆ ದೃಶ್ಯ ಆದ ತಕ್ಷಣ ನಾನು ಚಿತ್ರಮಂದಿರದಲ್ಲಿ ಅದು ಒಮ್ಮೆ ಅಲ್ಲ, ಎರಡಲ್ಲ, 3 ಚಿತ್ರಮಂದಿರದಲ್ಲಿ ಹೋಗಿ ನೋಡಿದ್ದೀನಿ. ಯಾಕಂದರೆ ಪ್ರತಿಯೊಮ್ಮೆ ನಾನು ಹೋಗಿ ನೋಡುವಾಗ ಕಲೀಲಿಕ್ಕೆ ಬಹಳಷ್ಟು ವಿಷಯಗಳು ಸಿಕ್ತಿತ್ತು. ಒಂದು ಚಿತ್ರ ಚೆನ್ನಾಗಿದ್ದರೆ ನಾನು ಅಲ್ಲಿ ಹೋಗೇ ಬಿಡ್ತೇನ್ರಿಪ್ಪ. ಅದು ಈಗ ಆಧ್ಯಾತ್ಮ, ಆಮೇಲೆ ಐತಿಹಾಸಿಕ ಚಿತ್ರ ಬಿಡುವುದಿಲ್ಲ ನಾನು. ರಾಜ ಶಿವಾಜಿ ಅಂತ ಮರಾಠಿ ಚಿತ್ರ ಬಂದಿತ್ತು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೇಲೆ ಒಂದು ಚಿತ್ರ, ಅದು ನೋಡಕ್ಕೆ ಹೋಗಿದ್ದೆ. ಬಹಳಷ್ಟು ಚಿತ್ರಗಳನ್ನು ನೋಡ್ತೇನೆ ರೀ ಸ್ನೇಹಿತರೆ. ನನಗೆ ಇವತ್ತಿಗೂ ನೆನಪಿದೆ, ಕಾಲೇಜಿನಲ್ಲಿ ಇದ್ದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ 1 ಬಂದಿತ್ತು. ಎಲ್ಲರೂ 1 ಏನು ಮಾಡ್ತಾರ್ರಿ, ಕರ್ನಾಟಕ ರಾಜ್ಯೋತ್ಸವ ದಿನದಂದು ಎಲ್ಲರೂ ಚೆನ್ನಮ್ಮ ಸರ್ಕಲ್ನಾಗ ಹೋಗಿ ಕುಣಿತಾರೆ. ನನಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ, ಏಕೆಂದರೆ ನನಗೆ ಆ ದಿನ ನನಗೆ ಬೇಕಿತ್ತು ಏನು, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಒಂದು ಮಜಾ. ಅಲ್ಲಿ ಹೋದ್ನಿ ಕುಂತ್ನಿ, ದೋಸ್ತರು ಭಯ ಹಾಕತ್ತಾರ, ಏನ್ ನಡೆಯೋ ಕುಣಿಯೋ. ನಾನಂದ್ರೆ ಕುಣಿಯೋದು ಅದು ಇನ್ನೊಬ್ಬರಿಗೆ ಚಿಡಾಯಿಸೋದು ಅದು ಇಷ್ಟ ಇಲ್ಲ ನನಗೆ. ಆ ನಮ್ಮ ಈ ಒಂದು ಕರ್ನಾಟಕದ ಬಗ್ಗೆ ಕಲಿಯೋದಾಗಿರಲಿ, ಓದೋದಾಗಿರಲಿ, ಅದರೊಂದಿಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಕಲಿಯೋದಾಗಿರಲಿ, ಅದನ್ನು ನೋಡೋಣ ಬರ್ರಿ ಅಂತ ಹೋದ್ವಿ, ಕೂತ್ವಿ, ನೋಡಿದ್ವಿ. ಕಣ್ಣಲ್ಲಿ ನೀರು ಇವತ್ತಿಗೂ ಬರುತ್ತೆ ಆ ಲಾಸ್ಟ್ ದೃಶ್ಯ ನೋಡಿ. ನೋಡಿದ್ರೆ ಸ್ನೇಹಿತರೆ, ನಾವು ನೋಡಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತಿರೋ ಹುಡುಗರು, ನಮಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿದ್ರಿಗಿಲ್ಲ, ಅದೇ ಒಂದು ದುಃಖದ ವಿಷಯ. ಸೊ ಸ್ನೇಹಿತರೆ, ಐತಿಹಾಸಿಕ ಚಿತ್ರ, ಆಧ್ಯಾತ್ಮ ಚಿತ್ರ ಬಿಡುವುದಿಲ್ಲ ನಾನು. ಆ್ಯಂಡ್ ನನಗೆ ಖುಷಿ ಏನಂದರೆ, ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾವುದೇ ಇರಲಿ, ಹಿಂದಿ ಇರಲಿ, ತಮಿಳ್ ಇರಲಿ, ತೆಲುಗು ಇರಲಿ, ಮಲಯಾಳಂ ಇರಲಿ, ಕನ್ನಡ ಇರಲಿ, ಐತಿಹಾಸಿಕ ಪೌರಾಣಿಕ ಚಿತ್ರ ಆಮೇಲೆ ಆಧ್ಯಾತ್ಮ ಚಿತ್ರ ಒಟ್ಟು ತಯಾಗತ್ತಾರ ರೀ, ಜನ ನೋಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ರೀ. ಒಳ್ಳೇದು, ನಡ್ರಿ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಬರ್ತಾ ಇದೆ ಒಳ್ಳೆ ಗೀತೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ರಾಜೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಕೃಷ್ಣ ಎನಬಾರದೆ ಶ್ರೀಗಂಧದ ಗೊಂಬೆ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ತಮ್ಮ ಪ್ರೀತಿಯ ಗೆಳತಿಗೋಸ್ಕರ ಈ ಗೀತೆ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದು. ಇವರ ಗೆಳೆತನಕ್ಕೆ ಹೀಗೆ ಪ್ರೀತಿ, ಹೀಗೆ ಇವರ ಗೆಳೆತನ ಸದಾ ಇರಲಿ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಗೆಳೆಯ ಗೆಳತಿ ಜೀವನದಲ್ಲಿ ಬೇಕ್ರಿಪ್ಪ. ನನ್ನ ವೈಯಕ್ತಿಕ ಅನುಭವ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿಯೂ ನನ್ನ ಪ್ರೀತಿಯ ದೊಡ್ಡ ನಾನೇ ನನ್ನ ಅಪ್ಪಟ ಗೆಳೆಯ. ಎಸ್, ಸೊ ಸ್ನೇಹಿತರೆ, ಜೀವನದಲ್ಲಿ ಆ ಗೆಳೆತನ ಬೆಳೆಯೋಕ್ಕಿಂತ ಮುಂಚೆ ನಮ್ಮ ಮಧ್ಯೆ ಇರೋ ಯಪ್ಪ ಎಷ್ಟು ತಂಟೆಗಳು, ಎಷ್ಟು ಜಗಳ ಮಾಡಿವೆ, ಎಷ್ಟು ಕೋಪ, ಎಷ್ಟು ಅವನದು ಎಲ್ಲ ನಾನು ಹರಿತಿದ್ದೀನಿ ರೀ ಅಪ್ಪ. ಏಕೆಂದರೆ ನಂದು ಮತ್ತು ನಮ್ಮ ಅಣ್ಣಂದು 5 ವರ್ಷ ಡಿಫ್ರೆನ್ಸ್ ಇದೆ. ಸೊ ಅಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಅವು ಒಂದು ಕಡೆ ಫೇಲಾದ ಅಂದರೆ ಅಕಾಡೆಮಿಕ್ಸ್ನಲ್ಲಿ, ನಾನು ಒಂದು ಕಡೆ ಫೇಲಾದ್ನಿ. ಆ ಫೇಲ್ ಆಗಿರುವ ಸಂದರ್ಭದಲ್ಲಿ ನಾವಿಬ್ಬರು ಒಂದಾದ್ವಿ. ಸೊ ಸ್ನೇಹಿತರೆ, ಆವಾಗ ಗೊತ್ತಾಯಿತು, ಇಷ್ಟು ದಿನ ನಾವೇನು ಜಗಳಗಳು ಮಾಡ್ತಿದ್ದು ನೋಡ್ರೆ, ತಂಟೆಗಳು ಮಾಡ್ತಿದ್ದು ನೋಡ್ರೆ, ಅದೇ ನಮ್ಮ ಪ್ರೀತಿಯಾಗಿತ್ತು. ಸೊ ಸ್ನೇಹಿತರೆ, ತಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ಗೆಳೆಯ ಗೆಳತಿ ಇದ್ದೇ ಇರಬೇಕು. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ಸದಾ ಹೇಳ್ತಿರ್ತೇನೆ ನಾನು, ನಿಮಗೆ ಮರ್ತಿರ್ತದ, ಹೇಳ್ತೇನೆ ಕೇಳಿ. ಇನ್ನೊಬ್ಬರೊಂದಿಗೆ ಗೆಳೆತನ ಮಾಡೋಕ್ಕಿಂತ ಮುಂಚೆ, ಇನ್ನೊಬ್ಬರಿಗೆ ಆದ್ಯತೆ ಮರ್ಯಾದೆ ಕೊಡೋಕ್ಕಿಂತ ಮುಂಚೆ, ಇನ್ನೊಬ್ಬರಿಗೆ ಪ್ರೀತಿ ಮರ್ಯಾದೆ ಅವರಿಗೆ ಟೈಮ್ ಕೊಡೋಕ್ಕಿಂತ ಮುಂಚೆ, ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿಕೊಳ್ಳಿ, ನಿಮ್ಮೊಂದಿಗೆ ನೀವು ಗೆಳೆತನ ಬೆಳೆಸ್ಕೊಳ್ಳಿ, ನಿಮಗೆ ನೀವು ಫಸ್ಟ್ ಆದ್ಯತೆ ಕೊಡಿ. ತಮ್ಮ ಶರೀರಕ್ಕೆ 5 ನಿಮಿಷ, ತಮ್ಮ ಮನಸ್ಸಿಗೆ 5 ನಿಮಿಷ ಒಂದಿನದಲ್ಲಿ ಕೊಟ್ಟರು ನೋಡಿ. ಇನ್ನೊಬ್ಬರಿಗೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪ್ರೀತಿಸಿ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಪೈಲ ಮರ್ಯಾದೆ ಕೊಡಿ. ಏಕೆಂದರೆ ನಾನು ಬಿದ್ದೇನ್ರಿ, ಇನ್ನೊಬ್ಬರಿಗೆ ಪ್ರೀತಿ ಮಾಡಲಿಕ್ಕೆ ಹೋಗಿ ನನ್ನನ್ನು ನಾನು ಮರೆತು ಇನ್ನೊಬ್ಬರಿಗೆ ಪ್ರೀತಿ ಮಾಡಿದ್ನಿ ಸ್ನೇಹಿತರೆ. ಆಮೇಲೆ ಯಾರು ಮಾಡಿರುವ, ನಾನು ಯಾರಿಗೆ ಕೊಟ್ಟಿರುವ ಪ್ರೀತಿ ಅವರು ಅದನ್ನು ಮರ್ಯಾದೆ ಕೊಡಲಿಲ್ಲ, ನನ್ನ ಹಾರ್ಟ್ ಬ್ರೇಕ್ ಆಯಿತು, ಹಾರ್ಟಲ್ಲಿರೋ ಹಾರ್ಮೋನಿಯಮ್ ಪೂರ್ತಿ ಹಾಳಾಯಿತು. ಆ ಹಾಳಾದ ತಕ್ಷಣ ನನಗೆ ನೆನಪಾಯಿತು, ಕಿ ಇನ್ನೊಬ್ಬರನ್ನ ಪ್ರೀತಿ ಕೊಡೋಕ್ಕಿಂತ ಮುಂಚೆ ಮಂಜುನಾಥ ನಿನ್ನನ್ನು ನೀನು ಪ್ರೀತಿಸು, ಏಕೆಂದರೆ ಆ ಇನ್ನೊಬ್ಬ ವ್ಯಕ್ತಿ ನಿನಗೆ ವಾಪಸ್ ಪ್ರೀತಿ ಕೊಡಲಿಲ್ಲ ಅಂದರೆ ದುಃಖದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀನು ಸುಖಮಯವಾಗಿ ಇರು. ಸೊ ಆತ್ಮೀಯರೇ, ನೀವು ಇನ್ನೊಬ್ಬರೊಂದಿಗೆ ಗೆಳೆತನ, ಇನ್ನೊಬ್ಬರೊಂದಿಗೆ ಪ್ರೀತಿ, ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ನಿಮಗೆ ನೀವು ಮಾಡ್ಕೊಳ್ಳಿ, ಆರಾಮಾಗಿರ್ರಿ. ಏಕೆಂದರೆ ಕೊನೆಯಲ್ಲಿ ನೀವು ಅನುಭವಿಸೋ ನೋವಿಗೆ ನಾನು ಜಂಡು ಬಾಂಬ್ ತಂದು ಕೊಡ್ಬೋದ್ರಿ, ಆದರೆ ಆ ನೋವು ನೀವೇ ಅನುಭವಿಸ್ಬೇಕು, ಹೌದಲ್ವಾ? ಕೃಷ್ಣ ಎನ್ನಬಾರದೆ ಹಾಡನ್ನ ಕೇಳಿ ಮಜಾ ಮಾಡಿ.

ರವಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ರವಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಕಣ ಕಣದೇ ಶಾರದೆ ಈ ಗೀತೆ ನಮ್ಮ ಕಂಚನ್ ಗೋಪರ್ಡೆ ಅವರಿಗೋಸ್ಕರ. ನಾನ ತಕ್ಷಣ ಚಂದನ್ ಅವರು ರಿಕ್ವೆಸ್ಟ್ ಮಾಡಿರುವ ಖರಾಬು ಬಾಸು ಖರಾಬು, ನಾನು ಅಂಜಿದ್ನೆ ನಾನು ಖರಾಬೇನ ಅಂತ ಇಲ್ಲ. ಚಂದನ್ ಅವರು ತಿಳಿಸಿದ್ರು ಗೀತೆ ನಿಮಗೋಸ್ಕರ, ಏಕೆಂದ್ರೆ ನೀವು ಬಂದ್ರಿ ಅಂದ್ರೆ ನಮ್ಮ ಖುಷಿನೇ. ನಿಮ್ಮ ತಾಳ್ಮೆಗೆ ಧನ್ಯವಾದ ಆತ್ಮೀಯ ಸ್ನೇಹಿತರೆ. ನಾನು ಇವತ್ತು ಈ ಆ್ಯಪ್ ರಿಪೇರ್ ಆದ ತಕ್ಷಣ ಎಷ್ಟು ಜನ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ. ಏಕೆಂದರೆ ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ ತಾಳ್ಮೆ ಅನ್ನೋದು ಬಹಳ ಅಪರೂಪ ಆಗಿದೆ. ಮನೋರಂಜನೆಗೆ ನೂರಾರು ಮಾರ್ಗಗಳು ಸಿಕ್ಕಾವ. ಹೆಂಗಪ್ಪ ಕೇಳ್ತಾರೆ ಅಂತ ರಪ್ ರಪ್ ರಪ್ ಇಷ್ಟು ಜನ ಭಾಗವಹಿಸಿದ್ರಿ, ಇಷ್ಟು ಜನ ಕಾಯ್ತಾ ಇದ್ರಿ, ಇಷ್ಟು ಜನರಿಗೆ ಆ ನಿಮ್ಮ ಸಮಯಕ್ಕೆ ಧನ್ಯವಾದ. ನೀರು ತಂಪಾಗಲು ಗಡಿಗೆ ಮಾಡೋಕ್ಕೆ ಬಳಸ್ತೇವೆ ಬಹುಶಃ ಈ ಕಾರ್ಯಕ್ರಮದ. ಎಸ್, ನಮ್ಮ ರಾಜಶ್ರೀ ಅವರು ಕೂಡ, ಹಳಿ ಕಾರ್ಯಕ್ರಮ ಇತ್ತು ಅದು, ನಿನ್ನಿದ್ದ ಒಂದು ಮೆಸೇಜು ಎಷ್ಟಡೆ ತಣ್ಣೀರು ಸ್ನಾನ ಅಲ್ಲ ರೀ. ಎಸ್ ಎಸ್, ಹಳಿ ಕಾರ್ಯಕ್ರಮ ಇತ್ತು ಅದು. ಪಾಪ ಅವರು ಕೇಳಿ ಅವರ ಎಲ್ಲ ನೆನಪುಗಳನ್ನು ಹಂಚ್ಕೊಂಡ್ರು. ರಾಜೇಶ್ವರಿ ಅವರೇ, ಕೇಳ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಮೆಸೇಜ್ ಜಸ್ಟ್ ನೋಡ್ತಾ ಇದ್ದೆ ನಾನು. ಆ್ಯಂಡ್ ಸಂಜಯ್ ಅಂಗಡಿ ಕೂಡ ಮೆಸೇಜನ್ನು ಮಾಡಿದರು, ಸರ್ ವಾಪಸ್ ಬಂದಿದೆ. ಎಸ್, ಶನಿವಾರನೇ ಮೆಸೇಜ್ ಮಾಡಿದರು. ಶನಿವಾರ ಆ್ಯಕ್ಚುಲಿ ರಜೆ ಹಾಕಿದ್ದೆ ನಾನು. ಸೊ ಮತ್ತೆ ಯಾರ್ಯಾರು ಭಾಳಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಯುವರ್ ಆ್ಯಪ್ ಈಸ್ ನಾಟ್ ವರ್ಕಿಂಗ್ ಅಂತ. ಪಾಂಡುರಂಗ್ ವಿಠಲ್ ಇವ್ರದ್ದು ಹೆಸರು ಹಿಂಗೈತೇನ್ರಿ? ಆಲ್ ರೈಟ್, ಇವರು ಮೆಸೇಜ್ ಮಾಡಿದರು. ಭಾಳಷ್ಟು ಜನ ಮೆಸೇಜ್ ಮಾಡಿದ್ರು ರೀ ಸ್ನೇಹಿತರೆ, ಪ್ರಸಾರವಾಗ್ತಾ ಇಲ್ಲ ಅಂತ. ಅದು ನೋಡುವಾಗ ಭಾಳ ಬೇಜಾರಾಗ್ತಿತ್ತು, ಯಾಕಂದರೆ ಇಲ್ಲಿ ನನಗೆ ವಾಪಸ್ ಮಾತಾಡೋಕ್ಕೂ ಸಿಗ್ತಾ ಇಲ್ಲ ಅಲ್ವಾ. ಆದರೆ ಇಷ್ಟು ಜನ ತಮ್ಮ ಸಮಯ ತಮ್ಮ ತಾಳ್ಮೆಯಿಂದ ಕಾಯ್ದು ವಾಪಸ್ ಬಂದಿದ್ದೀರಾ. ಇವತ್ತು ನಾನು ಕಾರ್ಯಕ್ರಮ ತೊಗೊಳ್ಳುವಾಗ ಸ್ವಲ್ಪ ಡೌಟ್ ಇತ್ತು, ಜನ ಕೇಳ್ತಾರೋ ಇಲ್ಲೋ, ವಾಪಸ್ ಬರ್ತಾರೋ ಇಲ್ಲೋ ಅಂತ. ಅಯ್ಯೋ, ಎಲ್ಲರೂ ಬಂದ್ರಿ, ಒಳ್ಳೇದಾಗಲಿ. ನಿಮಗೂ ಕೂಡ ನಿಮ್ಮ ಸಮಯಕ್ಕೆ ಧನ್ಯವಾದ. ಕಾರ್ಯಕ್ರಮದ ಚಂದನ್ ಅವ್ರದ್ದು, ಅದಾದ ತಕ್ಷಣ ಲಾಸ್ಟ್ ಗೀತೆ ಪ್ರಕಾಶ್ ಅವ್ರದ್ದು, ಕಾಣದಂತೆ ಮಾಯವಾದನು, ನನ್ನ ಪ್ರೀತಿಯ ಅಪ್ಪು ಸರ್ ಅವರ ಧ್ವನಿಯಲ್ಲಿ. ಇದಾಗಿತ್ತು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ನಾಳೆ ಇನ್ನೊಂದು ಒಳ್ಳೆ ಕಾರ್ಯಕ್ರಮದೊಂದಿಗೆ ಸಿಗುವೆ ನಾನು. ಇದುವರೆಗೂ ನೀವು ಕೊಟ್ಟಿರುವ ತಮ್ಮ ಬಹುಮೂಲ್ಯ ಸಮಯಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿ ಒದೇ. ಪೈಲ ನಾರಾಯಿ ಬಾಬಾ ನಂತರ ಕಾಯ್ ಬಜೆದಿ ನಕ್ಕಿ ಗಾವತರೆ ಬಾಬಾ ಜೋ ವಿ ರೇ ಗಾ ಮಾ ಬಾಪ್ ತೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನೆಯಲ್ಲಿ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ. ಇಷ್ಟ ಇರುವುದು ಜೀವನ, ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇನು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತುವನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಎಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ, ತಿಳಿಸಿ ಮಾಡ್ರಪ್ಪೋ, ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಹಾ, ಒಳ್ಳೆ ಕೆಲಸ ಈಗ ಮಾಡ್ರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ಕೋತ ಹೋಗ್ರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ಹಾ, ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮೊದಲನೇ ಗೀತೆ

ನೀವು ಕೇಳ್ತಾ ಇದೀರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ

ಇದುವರೆಗೂ ಕೇಳಿದ್ರಿ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಮಂಜುನಾಥ್ ಪೈ ನಾನು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

ನಮಸ್ಕಾರ ಸ್ನೇಹಿತರೆ, ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಇರುವಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು. ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಿರು ಪರಿಚಯ, ಹಾಗೆಯೇ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ಆರ

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM. ಅಡಿಗರು ಕರದ ಕಾವ್ಯ ಕ್ಷೇತ್ರಗಳಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿ ಯುಗ ಪ್ರವರ್ತಕ ಕವಿಯಾದ್ರು. ನವ್ಯದ ಸಾಹಿತ್ಯದ ನಾಯಕವನ್ನ ವಹಿಸಿ ಸುಮಾರು ಕಾಲು ಶತಮಾನಗಳ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿದ್ರು. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವವನ್ನ ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿದ್ರು. ಅಡಿಗರು ಕನ್ನಡ ವಿಮರ್ಶೆಯಲ್ಲಿಯೂ ಸಹ ಪ್ರಬುದ್ಧತೆಯನ್ನ ತಂದ್ರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನ ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನ ಹೊಸ ಲೇಖಕರನ್ನ ಪ್ರೋತ್ಸಾಹಿಸಿದ್ರು. ತಮ್ಮ ಕಾವ್ಯ, ಗದ್ದೆ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದಂತಹ ಸಾರಸ್ವತ್ವ ಸಾಧನೆ ಅನನ್ಯವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖಕಗಳನ್ನು ಬರೆದಿದ್ದಾರೆ. ಇವರು ಫೆಬ್ರವರಿ 18, 1918 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿಯಲ್ಲಿ ರಾಮಪ್ಪ ಹಾಗೂ ಗೌರಮ್ಮನ ಮಗನಾಗಿ ಜನಿಸಿದರು. ಅಮೃತ ವಾಹಿನಿಯೊಂದು

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 ಎಫ್ಎಂ KLE ಕನಸು. ಕಾರ್ಯಕ್ರಮವಿದು ಭಾವಸಂಗಮ. ಒಂದು ಸಾರಿ ಅಡಿಗರು ಮೆಟ್ಟಲೇರಿ ಹೋಗ್ತಾ ಇದ್ರಂತೆ. ಸುತ್ತು ಕಡೆಯಿಂದ ನಮ್ಮ ವೇಣುಧ್ವನಿ ತರದ್ದೆ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಮೆಟ್ಲು ಹತ್ತುತ್ತಿದ್ದಂತೆಯೇ ಅವರಿಗೆ ಅಚಾನಕ್ ಆಗಿ ಅಲ್ಲಿ ಕರೆಂಟ್ ಹೋಗಿದ್ದರಿಂದ ಅವರಿಗೆ ಆ ಧ್ವನಿ ಕೇಳದಂತಾಯಿತಂತೆ. ಆ ಸಂದರ್ಭದಲ್ಲಿ ದೂರದಲ್ಲೆಲ್ಲೋ ಕೊಳಲು ಊದುವ ಧ್ವನಿ ಕೇಳಿಸ್ತಂತೆ. ಆಗ ಅವರ ತಲೆಯಲ್ಲಿ ಹೊಳೆದ ಕವಿತೆಯೇ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಕೊಳಲ ಧ್ವನಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಂತೆ. ಹಾಗೆ ಆ ಸಾಲುಗಳನ್ನ ಬಳಸಿ ಇಡೀ ಜೀವನ ತತ್ವಗಳನ್ನ ಅದರಲ್ಲಿ ತುಂಬಿ ಅತ್ಯಂತ ಮನೋಜ್ಞವಾಗಿ ಕಾವ್ಯ ರಚನೆ ಮಾಡ್ತಾರೆ. ಅದರಲ್ಲಿ ಬುದ್ಧನ ತತ್ವ ಇದೆ, ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಗೆ ಇದೆ. ಹಾಗೆಯೇ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅನ್ನೋದನ್ನ ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಾರ್ಯಕ್ರಮದಲ್ಲಿ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಗೋಪಾಲಕೃಷ್ಣ ಅಡಿಗರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅದರಲ್ಲಿ 1974 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1957 ಅಡಿಗರಿಗೆ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1979 ಕೇರಳದ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಪ್ರಶಸ್ತಿ, ಹಾಗೆಯೇ 1979 ಧರ್ಮಸ್ಥಳದಲ್ಲಿ ನಡೆದ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1980 ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ, 1982 ಪ್ಯಾರಿಸ್ ಯುಗೋಸ್ಲೋವಿಯಾಗಳಲ್ಲಿ ನಡೆದ ವಿಶ್ವಕಲಾ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿದ್ದರು. ಹಾಗೆಯೇ 1986 ಮಧ್ಯಪ್ರದೇಶ ಸರ್ಕಾರ ಆರಂಭಿಸಿದ ಪ್ರಥಮ ಕಬೀರ್ ಸನ್ಮಾನ ಪ್ರಶಸ್ತಿ, 1986 ರಾಜ್ಯೋತ್ಸವ ಪ್ರಶಸ್ತಿ, 1988 ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ನಡೆದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ವರ್ಲ್ಡ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಸಂಸ್ಥೆ ಅವರಿಗೆ ಡಾಕ್ಟರೇಟ್ ಮತ್ತು ಲಿಟರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿತು. ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಪ್ರಕಟವಾದದ್ದು 1946. ನಂತರದಲ್ಲಿ ಅವರ 11 ಕವನ ಸಂಕಲನಗಳು ಪ್ರಕಟವಾದವು. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಟೆ ಮದ್ದಳೆ, ಭೂಮಿಗೀತ, ವರ್ಧಮಾನ, ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ ಹಾಗೂ ಬಾ ಇತ್ತ ಇತ್ತ, ಅಡಿಗರು ಅನಾಥ, ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು

ನಿತ್ಯ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಸ್ವಾತಂತ್ರ್ಯ ಪೂರ್ವದ ಬಹುತೇಕ ಕನ್ನಡದ ಸಾಹಿತಿಗಳು ಪೌರಾಣಿಕ ಇತಿಹಾಸ ಹಾಗೇನೆ ಕೆಲವೊಬ್ಬರು ಸಾಮಾಜಿಕ ವಿಷಯಗಳನ್ನ ತಮ್ಮ ಬಹುತೇಕ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರೆ, ಅಡಿಗರು ಮಾತ್ರ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಬೇಂದ್ರೆ ಕಾರಂತರಂತಹ ದಿಗ್ಗಜರುಗಳೇ ಅವರ ಕಾವ್ಯ ಸೃಷ್ಟಿಗೆ ಮಾರುಹೋಗಿದ್ದರು. ನವ್ಯ ಸಾಹಿತ್ಯದ ಮುಂದಾಳತ್ವವನ್ನು ವಹಿಸಿ ತಾವು ಬರೆದಿದ್ದಲ್ಲದೆ ಇನ್ನೂ ನೂರಾರು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ದಾರಿದೀಪವಾದ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕವಿಗಳು ಅಂತ ಹೇಳ್ತಾ, ಮತ್ತೊಬ್ಬ ಕವಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿಯನ್ನ. ಇದು 90.4

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಗಸೋ ಪ್ರಯತ್ನ ಮಾಡೋ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಅಂದ್ರೆ ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ಸ್ವಾಗತ, ಸುಸ್ವಾಗತ. ಆತ್ಮೀಯ ಸ್ನೇಹಿತರ ಜೀವನದಲ್ಲಿ ನಡಿಬೇಕು, ನಡಿದೇ ಇರೋಕೆ ಆಗುದಿಲ್ಲ, ನಡೀತಾ ಇರಬೇಕು. ಆದ್ರೆ ಕೆಲವೊಬ್ರು ಸ್ವಲ್ಪ ಹಳು ನಡೀತಾರೆ. ನಮ್ಮ ಆರಾಮರಾಜು ಅವರು ಬಹಳ ಫಾಸ್ಟ್ ನಡೆಯೋರು, ಹಿರಿಯರು ಅವರು. ಅವರ ಜೀವನದಲ್ಲಿ ನಡೆಯೋದಂದ್ರೆ ವಾಚ್ ಹಾಕಿ 10,000 ಸ್ಟೆಪ್ಸ್ ಕೌಂಟ್ ಮಾಡ್ಕೋತ ನಡೆಯುವುದಲ್ಲ, ನಡೆಯುವುದೇ ನಡೆಯುವುದು. ಅವ್ರ ಜೀವನದಲ್ಲಿ ಅಂದ್ರೆ ಅವರ ಬಾಲ್ಯದಲ್ಲಿ ಸೈಕಲ್ ಇದ್ರಿಗಿಲ್ಲ, ಅವರಿಗೆ ನಡೆಯುವುದೇ. ಸೊ ಸ್ನೇಹಿತರೆ, ಇಂಥ ಒಂದು ಫಾಸ್ಟ್ ಪೇಸ್ ಲೈಫ್, ಎಲ್ಲ ಕಡೆ ಕುಂತ ನಾವು ಇರ್ತೇವೆ. ಕಂಪ್ಯೂಟರ್ ಮುಂದೆ ಕುಂಡೋದು, ಮನೆಯಾಗು ಕುಂತು ಊಟ ಮಾಡೋದು, ಆಮೇಲೆ ಏನಾದರೂ ರೋಗ ಪೋಗ ಬಂದ್ರೆ 10,000 ಸ್ಟೆಪ್ಸ್ ನಡಿಲೇಬೇಕು. ಅದಕ್ಕಂತ ನಾವು ಕೈಯಾಗ ಒಂದು ಪಟ್ಟಿ ಕಟ್ಕೊಂಡು ಲೆಕ್ಕಾಚಾರ ಹಚ್ತೇವೆ. ಇಲ್ಲಿಂದ ಕೋತಂಬರಿ ಸೂಡ್ತಾರಾಕ ಆ ಕಡೆ ನೀವು ಕಿರಾಣಿ ಅಂಗಡಿ ಹೋದ್ರೆ ಯಪ್ಪ 200 ಸ್ಟೆಪ್ ಆಯ್ತು, ಅಲ್ಲಿಂದ ವಾಪಸ್ ಬರುವಾಗ ಇನ್ನೊಂದು 200 ಸ್ಟೆಪ್ ಆಯ್ತು. ಸೋಮವಾರ ಗುಡಿಗೆ ಹೋದಾಗ ಚಪ್ಪಲಿ ಇಲ್ಲದ ನಾವು ಹೋದ್ವಿ ಅಂದ್ರೆ ಅಲ್ಲಿ ಒಂದು 500 ಸ್ಟೆಪ್ ಆಯ್ತು. ಸ್ನೇಹಿತರೆ, ಇಂಥ ಒಂದು ಜೀವನದಲ್ಲಿ ನಾವು ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ರಾಜ ಏನ್ ಮಾಡ್ತಿದ್ದ? ಕುದುರೆ ಮೇಲೆ ಕೂತ್ಕೋತಿದ್ದ, ಆರಾಮ್ಸೆ ಪಾಲ್ಕಿನಲ್ಲಿ ಕೂತ್ಕೊಂಡು ಹೋಗ್ತಿದ್ರು. ಆದರೆ ಈಗ ಹಂಗಿಲ್ಲ, ಒಂದಕ್ಕಿಂತ ಇನ್ನೊಂದು ಕಡೆ ಹೋಗ್ಬೇಕು ಬಿಡ್ರಿ, ಬರೇ ನೀವು ಒಂದ ಅಕ್ಕಿ ಕೋತಂಬರಿ ಸ್ವಲ್ಪ ಸಂತಿ ತರಬೇಕಂದ್ರೂ ಗಾಡಿ ತಗೊಂಡು ಹೋಗ್ಬಿಡ್ತೀರಾ. ನಟರಾಜ ಸರ್ವಿಸ್ ಅಂದ್ರೆ ನಮ್ಮ ಕಾಲನ್ನ ಬಳಸುವುದಿಲ್ಲ. ಸೊ ಸ್ನೇಹಿತರೆ, ಇರೋ ಬರೋ ರೋಗಗಳು ಬಂದವ. 50 ಹೆಂಗ್ ನಡಿಬೇಕು? ಉಯ್ ಮಂಜು, ಹೆಂಗ್ ನಡಿಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ ನಿನ್ನ. ಏನ್ ಮಾಡುದು, ನಡಿಬೇಕು ನಡಿಬೇಕು, ನಡಿ ಮುಂದೆ ನಡಿ ಮುಂದೆ ಮುಂದೆ ನಡಿ ಮುಂದೆ. ಹಾಸ್ಯ ಅನ್ನೋ ಕಾರ್ಯಕ್ರಮದಲ್ಲಿ ಒಂದು ಮಸ್ತ್ ಪೈಕಿ ಗೀತೆ ಕೇಳಿ ನಡಿ ಮುಂದೆ. ಎಸ್, ಬರ್ತಾ ಇದೆ ಸಾಲಿಡ್ ಗೀತೆ, ಕೇಳಿ ಮಜಾ ಮಾಡಿ.

0: ನಡಿಮುಂದೆ ನಡಿಮುಂದೆ ಮುಂದೆ ನಡಿಮುಂದೆ. ಆ ಎಸ್ ಆತ್ಮೀಯರೇ, ಈಗ ಕೈಯಲ್ಲಿ ವಾಚ್ ಅನ್ನ ಹಾಕೊಂಡು ಆ ವಾಚ್ ನಲ್ಲಿ 10,000 ಸ್ಟೆಪ್ ಕ್ರಾಸ್ ಆದ್ರೆ ಒಂದು ಮೆಡಲ್ ಬರ್ತದ. ಆ ಮೆಡಲ್ ಅನ್ನ ಶೇರ್ ಮಾಡುದು, ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ನಲ್ಲಿ ಹೇಳುದು, ದೇವ್ರ ನಾನು 10,000 ಸ್ಟೆಪ್ ಕಂಪ್ಲೀಟ್ ಮಾಡಿದ್ನಿ ಅಂತ. ಅದೇ ವಾಚ್ ಅನ್ನ ನೀವು ಯಾರಾದರೂ ಹಿರಿಯರು, ಎಸ್ ಆತ್ಮೀಯರೇ, ಯಾರಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಗೊತ್ತಿಲ್ಲ, ಯಾರಿಗೆ ಇಂಟರ್ನೆಟ್ ಅಂದರೆ ಗೊತ್ತಿಲ್ಲ, ಯಾರು ಬರೀ ಸೈಕಲ್ನಲ್ಲಿಯೇ ಈ ಕಡೆ ಆ ಕಡೆ ಓಡಾಡ್ತಾರ, ಅಂಥವ್ರ ಕೈಯಾಗ ಕಟ್ಟರೆ 10,000-15,000 ಆರಾಮ್ಸೆ ಆಗುತ್ತೆ ಅವರ ಸ್ಟೆಪ್ಗಳು. ಸೊ ಸ್ನೇಹಿತರೆ, ಬಂದರು ಸ್ಟೆಪ್ ಹಾಕ್ತಾ ನಮ್ಮ ಆರಾಮ್ ರಾಜು. ಸೊ ಆರಾಮ್ ರಾಜು ಅವರೇ, ನೀವು ಈ ವಾಚ್ ಅನ್ನ ಕಟ್ಕೊಂಡ್ರಿ ಅಂತ ಜೋರೈತೆಪ್ಪ.
1: ಏನು ಹೋದ ಮಗ ನೋಡ, ಇವೆಲ್ಲ ಸ್ಮಾರ್ಟ್ ವಾಚ ಸ್ಮಾರ್ಟ್ ಫೋನ್ ಎಲ್ಲ ಆಗೈತಿ, ನಾವು ಸ್ಮಾರ್ಟ್ ಆಗ್ಬೇಕಂತ ಒಂದು ಸ್ವಲ್ಪ ಈ ಸ್ಮಾರ್ಟ್ ವಾಚ್ ಅನ್ನ ಹಾಕೊಂಡ್ಯಪ್ಪ. ಅದನ್ನ ಹಾಕೊಂಡ ಕೂಡ್ಲೆ ನನಗೆ ಹೆಂಡತಿ ಹೇಳದ್ಲ, ಅದ್ರಾಗ 10,000 ಆದ ಕೂಡ್ಲೆ ಒಂದು ಫೋಟೋ ಬರ್ತದಂತ, ಆ ಫೋಟೋ ನನಗೆ ಕಳಿಸ್ರಿ ಅಂತ. ಯಾವ ನಾನು ಅದರ ವಾಚ್ ಹಾಕೊಂಡಿದ್ದಲ್ಲ ಬಂಚು, ಅದನ್ನು ನೋಡ್ಕೋತ ನಡೆಯತ್ತೀನಿ, ರೋಡ್ ಮೇಲೆ ನೋಡಲಿಲ್ಲ ಬಂಚು, ಹಾಕಿ ಬಿದ್ನಿ ನೋಡಪ್ಪ. ಅವು ಯಾವಾಗ ಬಿದ್ನಿ ನೋಡ, ಅವಾಗ 10,000 ಆತ. ನನ್ನ ಹೆಂಡತಿ ನನಗೆ ಒದರಾಕತ್ಲ 10,000 ಫೋಟೋ ಕಳ್ಸಂದ್ರೆ, ನಾ ಆಕಿಗೆ ಬಿದ್ದಿದ್ದು ಹೇಳಿದ್ರೆ ಆಕಿ ನಗಾಕತ್ತಾಳಪ್ಪ, ಏನಂತ ಮಾಡೋದು.
0: ನೀವು ಯಾಕ್ರಿ ನಡ್ಕೋತ ಯಾಕೆ ಬಿದ್ರಿ ಬ್ಯಾಲೆನ್ಸ್ ತಪ್ಪ?
1: ಇಲ್ಲೋ ಮಾರಾಯ, 9,900 ಏನೋ ಆಗಿತ್ತು ಬಂಜು, ಇನ್ನು 100 ಉಳ್ದಲ್ಲ ಅಂತ ನಾ ಹೇಳಿ ಆ ವಾಚಿಗೆ ನೋಡ್ಕೋತ ನಡ್ಕೋತ ಹೋದ್ನಪ್ಪ. ಮುಂದೆ ಒಬ್ಬವ ಹಳು ನಡೆಯಾಕತ್ತಿದ್ದ, ಏ ದೋಸ್ತ ಇಷ್ಟ ಹೆಂಗಿದ್ದಿ, ನೀ ಯಾಕೆ ಹಳು ನಡೆಯಾಕತ್ತಿ ಅಂತ ಹೇಳಿದ್ನಿ. ಅವನಿಗೆ ಡ್ಯಾಶ್ ಹೊಡೆದು ಬಿದ್ದು ನೋಡಪ್ಪ ಮಂಜು.
0: ಅದಿರಲಿ, ಆ ಯುವಕ ಯಾಕೆ ಸ್ಲೋ ನಡೆಯತ್ತೀನಿ?
1: ಹೇಳ್ತೇನೆ ಕೇಳಿಲ್ಲಿ, ಅವ ಸ್ಲೋ ನಡೆಯತ್ತಿತ್ತು ಯಾಕಂದ್ರೆ ಅವನ ಪ್ಯಾಂಟ್ ಹರಿತಿತ್ತಂತಪ್ಪ ಮಂಚು. ಏನ್ ಹೇಳೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟೈಟ್ ಪ್ಯಾಂಟ್ ಹಾಕೋತಾರ, ಲಂಗೋಟಿ ಲುಂಗಿ ಯಾಕೆ ಹಾಕೋದಿಲ್ಲಪ್ಪ ಮಂಚು ಇವ್ರ?
0: ಲಂಗೋಟಿ ಲುಂಗಿ ಸೂಪರ್ ಅಲ್ಲ?
1: ಏ ಒನ್ ನಂಬರು, ಫುಲ್ ಏರ್ ಕಂಡೀಷನ್, ಇಂಥ ಬೇಸಿಗೆಯಾಗಿ ಮತ್ತಿನ್ನೇನ್ ಬೇಕು ಮಂಚು.
0: ಸೊ ಸ್ನೇಹಿತರೆ, ನೀವು ಅಂತ ವಾಚ್ ಹಾಕೊಂಡು 10,000 ಸ್ಟೆಪ್ ಕೌಂಟ್ ಮಾಡ್ತಿದ್ದೀರಾ? ಅಥವಾ ಆ ವಾಚ್ ಹಾಕೊಂಡ ತಕ್ಷಣ 9,900 ಅಥವಾ 9,950 ಕೂಡಲೇ ನೋಡ್ಕೋತ್ ನಿಲ್ತೀರಿ, ಆಮೇಲೆ ಇನ್ನೊಂದು 50 ಸ್ಟೆಪ್ ಉಳ್ದದ್ದು ನಡೀರಿ ಜಲ್ದಿ ಮುಗಿಸೋಣ ಅಂತ ಮಾಡ್ತೀರಾ? ಅದ್ರ ಬಗ್ಗೆ ತಿಳಿಸಿ ನನಗೆ 9019049904 ಈ ನಂಬರ್ ಮೇಲೆ ಒಂದು ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ. ಅಣ್ಣ, ನಾವು ಸ್ಮಾರ್ಟ್ ವಾಚ್ ಹಾಕೊಂಡು 10,000 ಸ್ಟೆಪ್ ನಡೀತೇವಣ್ಣ ಅಂತ ಹಾಡನ್ನ ಕೇಳಿ ಮಜಾ ಮಾಡಿ.
2: ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

0: ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಹಾಸ್ಯ ಹೊನಲು ಕಾರ್ಯಕ್ರಮ, ನಿಮ್ಮೊಂದಿಗೆ ನಾವು ಅಲ್ಲ, ಹಾಸ್ಯ ಹೊನಲು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಡಿ ಮುಂದೆ ನಡಿ ಮುಂದೆ ಮುಂದೆ ನಡಿ ಮುಂದೆ ನಡೆಯೋದರಿಂದ ಆಗೋ ಲಾಭಗಳು ಅಂತ ನಮಗೆ ಹೇಳೋ ಕಾಲ ಬಂತು. ಆತ್ಮೀಯರೇ, ಕರೋನಾ ಮಹಾಮಾರಿ ಆದ ತಕ್ಷಣ ಈ ಒಂದು ಸಮಸ್ಯೆ ಇನ್ನೂ ಜಾಸ್ತಿ ಆಯ್ತು, ಹೌದಲ್ವಾ?
1: ಏನು ಹೇಳೋದು ಬಿಡಪ್ಪ, ಆ ಕೊರೋನಾ ಬಂತು, ಕೊರೋನಾ ಹೋಯ್ತು, ಆದ್ರೆ ಕೊರೋನಾದ ಅಭ್ಯಾಸ ಇನ್ನೂ ಹೋಗಿಲ್ಲ ನೋಡ ಮಂಚು.
0: ಅಂದ್ರೆ ನೀವು ಇನ್ನು ಮಾಸ್ಕ್
1: ಮಾಸ್ಕ್ ಎಲ್ಲ ಬಿಡ ಮಂಚು, ಮನ್ಯಾಗ ಇರೋದು, ಎಲ್ಲ ಆರ್ಡರ್ ಮಾಡೋದು, ತಿಕ್ಕಾಡೋದ.
0: ಏನ್ ತಿಕ್ಕಾಡ್ತೀರಿ, ಏನ್ ತಿಕ್ಕಾಡ್ತೀರಿ?
1: ಏಪ್ಪ, ಮೊಬೈಲ್ ತಿಕ್ಕಾಡೋದು ಈಗೆಲ್ಲ, ಅದ್ರ ರೀಲ್ಸ್ ಪೀಲ್ಸ್ ಎಲ್ಲ ನೋಡ್ಕೊತ್ಕೊಂಡಿರ್ತಾರಲ್ಲ.
0: ರೀಲ್ಸ್ ಪೀಲ್ಸ್
1: ಏನ್ ಮಾಡೋದು ಮಂಚು, ಅದನ್ನ ನಿಮ್ಮ ಬೆರಳಿಗೆ ಎಷ್ಟು ನೀವು ತಿಕ್ಕಾಡ್ತೀರಿ ಅಷ್ಟ ನೀವು ಕಾಲಿಗೆ ಒಂದ್ ಸ್ವಲ್ಪ ಒಡೆಯಾಡ್ಸಿರಿಪ್ಪ, ಆಮಾಗಿರ್ತೀರಿ. ಕರೋನಾ ಬಂದ್ ಕೂಡ್ಲಿ ಇದೊಂದು ಬಹಳ ಸಮಸ್ಯೆ. ಅದಿರ್ಲೇ ನಾನು ಹೇಳ್ತಿ, ಅದು ಕೊಡ್ಸಿಲ್ಲಪ್ಪ ಮಂಚು.
0: ನಿಮ್ ಹೆಂಡತಿ ಎಲ್ಲಿದ್ದಾರೆ?
1: ಯಪ್ಪ, ನಕ್ಕೋತ ಬರಾಕತ್ತಾಳ ನೋಡಲ್ಲಿ.
2: ಮಂಚಿನಾಚರ, ಅಯ್ಯೋ ಏನ್ ಹೇಳಿದ್ರಿಪ್ಪ?
0: ಏನ್ ಹೇಳೋದಂದ್ರೆ ಹೇಳ್ರಲ್ಲ ನೀವು, ಪಾಪ ಅವ್ರು 10,000 ಅದು ಸ್ಟೆಪ್ ಕೌಂಟ್ ಮಾಡುವಾಗ ಬಿದ್ರೆ.
2: ಅದಕ್ಕೆಲ್ಲ ಹೇಳಿದ್ದು 10,001 ಆದ ತಕ್ಷಣ ಅವ್ರು ಕಳ್ಸಿದಾರೆ. ಎಲ್ಲರೂ ಹೇಳತ್ತಾರ 10,001 ಏನ್ ದೇವ್ರಿಗೆ ದಕ್ಷಿಣ ಇಟ್ಟಿರಾ ಅಂತ.
1: ನೋಡ ಮಂಚು, ಏನ್ ಮಾಡೋದು, ನಾ ಬಿದ್ದೇನೆ, ಲುಂಗಿ ಹರ್ತದ. ಆ ಹುಡುಗ ಯಾರು ಹರಿದಿದ್ದ ಪ್ಯಾಂಟ್ ಹಾಕೊಂಡು ಹಳು ಹಳು ನಡೆಯಕತ್ತಿದ್ದ, ಅವನು ಬಿದ್ದ. ಅವನು ಪ್ಯಾಂಟ್ ಇನ್ನೂ ಸ್ವಲ್ಪ ಹರಿತಪ್ಪ ಮಂಚು. ಆಮೇಲೆ ನಂದು ಲುಂಗಿ ಅರ್ಧ ಮಾಡಿ ಸುತ್ಕೊಂಡು ಹೋಗ್ಯಾನವ.
2: ಅಯ್ಯೋ ನೋಡಿದ್ರಿ ಮಂಚಿನ ಸರ,
1: ನೋಡಿದೆ ಇಂತ ಹೆಂಡತಿ ಸಿಕ್ಕ್ಯಾಳ ನನಗೆ ಮಂಚು, ಎಂತ ಹೆಂಡತಿ ಸಿಕ್ಕ್ಯಾಳು. ನನ್ನ ಲುಂಗಿ ಅರ್ಧ ಸುತ್ಕೊಂಡು ಬಂದೇನಿ, ಏನ್ ಕೇಳತ್ತಾಳ ಗೊತ್ತೈತಿ? ಲುಂಗಿ ಹಾಕೊಂಡು ಹೋಗಿದ್ರಿ, ಟವಾಲ್ ಹಾಕೊಂಡು ಯಾಕೆ ಬಂದಿರಿ ಅಂತ.
0: ಅಂದ್ರೆ ಅರ್ಥ ಆಗಿಲ್ಲ.
1: ಅಲ್ಲಪ್ಪ, ಲುಂಗಿ ಅಂದ್ರೆ ಫುಲ್ ಇರ್ತದ ಕಾಲ್ಮಟ್ಟ, ವಾಪಸ್ ಬರುವಾಗ ಅದು ಅರ್ಧ ಹುಡುಗಗ ಅರ್ಧ ಕೊಟ್ಟಿನಲ್ಲ, ಲುಂಗಿ ಹಾಕೊಂಡು ಹೋಗಿರಿ, ಟಿವಾಲ್ನ್ಯಾಗ ವಾಪಸ್ ಬಂದಿರಿ ಅಲ್ಲಪ್ಪ ಅಂತ.
0: ಎದ್ರ ಮೇಲೆ ಬಂದಿರಿ ಅಂತ?
1: ಟಿವಾಲ್ ಅಪ್ಪ, ಟಿವಾಲ್ ಮೈ ಒರೆಸೋ ಬಟ್ಟೆ.
0: ಓ, ಟಾವೆಲ್.
1: ಓರೋ ನಿಂದ ಇಂಗ್ಲಿಷ, ಟಿವಾಲೋ ಟಾವೆಲೋ ಪಾವೆಲೋ ಅದನ್ನ ಹಾಕೊಂಡು ಬಂದಿ ಅಂತ ಕೇಳಾಕತ್ತಾರ. ಬಾಜುಕಿನಕ್ಕೆ ನನಗ ನೋಡಿ, ಏನ್ರಿ ಸ್ಕರ್ಟ್ ಹಾಕೊಂಡಿರ ಅಂತ ಕೇಳಾಕತ್ತಾಳ ಮಂಚು. ಏನ್ ಹೇಳೋದು ಮಾರಾಯ,
0: ಸ್ಕರ್ಟ್ ಹಾಕೊಂಡಿದ್ರಿ
1: ಯಪ್ಪ, ನೀ ಏನ್ ಹೇಳಾಕತ್ತಿ ಮಂಚು? ಸ್ಕರ್ಟ್ ಹಾಕೊಂಡಿ ಅಂತ ನಾಯಿ ಬೆನ್ನು ಹತ್ತೈತೋ ಮಾರಾಯ. ನಾಯಿ ಬೆನ್ನು ಹತ್ತಿದ್ರ ನಾಯಿ ಹೆಂಗ ಲುಂಗಿ ಮ್ಯಾಲ್ ಮ್ಯಾಲ್ ಓಡಾವಪ್ಪ ನಾ? ಈಗಿದ ಲುಂಗಿನ ಅರ್ಧ ಆಗೈತಿ, ಇನ್ನೂ ಮ್ಯಾಲ್ ಮಾಡ್ರ ಅರ್ರ. ಏನ್ ಹೇಳೋದು, ಎಲ್ಲಾನ ಕಾಣಿಸ್ಬಿಡ್ತಾವಲ್ಲ ಮಂಚು.
0: ಅಯ್ಯೋ ಅಯ್ಯೋ, ಸೊ ಲುಂಗಿ ಹರಿದಿದ್ದು ವಾಪಸ್ ಏನ್ ಮಾಡ್ತೀವಿ?
1: ಏನಂತ ಮಾಡೋದ, ಅದೇನಿನ್ನ ಉಡಿತಂದ್ರ ಏನಿನ್ನ ಬರ್ಷನ್ ಕಟ್ಟ, ಅದ ಒರ್ಸಾಕ ಒಂದು ಬಟ್ಟಿ ಆಗಿರ್ತದ, ಇಲ್ಲ ಅಂದ್ರೆ ನಮ್ಮ ಪೈಕಾಣಿ ಹೊರಗೆ ಅದು ಹಾಕ್ಬೇಕಲ್ಲ, ಕಾಲು ಒರ್ಸಾಕ, ಕಾಲು ಒರೆಸು ಬಟ್ಟೆ ಆಗ್ತದ. ಮತ್ತಿನ್ನೇನು ಜೀವನನ ಹಂಗಲ್ಲ ಮಂಚು, ಹೊಸ ಬಟ್ಟೆ ತಂದಾಗ ಅದನ್ನು ನಾವು 1, 2, 3 ಬಾರಿ ಹಾಕೋ ಒಟ್ಟ ಮರ್ಯಾದೆ ಕೊಡ್ತೀವಿ. ಅದಾದ ತಕ್ಷಣ ಅದೇನು ಹೋಳಿ ಹುಣ್ಮ್ಯಾಗ ಹಾಕೊಂಡು ತಿರುಗಾಡ್ತೀವಿ ಅಷ್ಟ. ಅದಿರಲಿ, ನೀ ಹಾಕೊಂಡೇನಿದ ಸ್ಟೆಪ್ಪ?
0: ನಾ ಸ್ಟೆಪ್ ಯಾಕೆ ಹಾಕಿಲ್ರಿಪ್ಪ, ಡಾನ್ಸ್ ಅನ್ನತ್ರಿ?
1: ಏ ಇಲ್ವಾ, ಇದೇನಿದ ಸ್ಟೆಪ್ ಕೌಂಟ್ರ ಏನಿದ?
0: ಸ್ಟೆಪ್ ಕೌಂಟ್ರಲ್ಲ, ಸ್ಟೆಪ್ ಕೌಂಟರ್ ಅಂತ.
1: ಏನೋ ಅಂತಪ್ಪ, ನಮ್ಗೇನು ಗೊತ್ತು, ಇವೆಲ್ಲ ಹಾಕೊಂಡು ನೋಡಪ್ಪ, ಇವತ್ತು 2,000 ಆಗೈತೆ ನೋಡಪ್ಪ ನನ್ನ ಸ್ಟೆಪ್.
2: ಅಯ್ಯೋ ನಿಮ್ಗೆ ಬರೀ 2,000 ಆಗೈತಿ?
1: ಏ ಯಾಕೆ ನಿಂದ ಎಟ್ಟಾತ?
2: ನಾನು ರಿಕ್ಷಾ ಮೇಲೆ ಬರುವಾಗ 1,000 ಹಂಗ ಆಯ್ತ್ರಿಪ್ಪ.
0: ಏ ಅಯ್ಯೋ, ರಿಕ್ಷಾ ಮೇಲೆ ಕೂತ್ಕೊಂಡು ಕೂಡ್ಲೆ ಅದು ಕೌಂಟ್ ಆಗತ್ತದ?
2: ಹೌದು ಮಂಜುನಾಥ್ ಸರ್, ರಿಕ್ಷಾ ಮೇಲೆ ಕೂತ್ರೂ ಅದು ಕೌಂಟ್ ಆಗ್ತಾ ಇದೆ.
0: ಸೊ ಅದು ಕೌಂಟ್ ಆಗುದಿಲ್ಲ, ಅದು ಬಿಲ್ಕುಲ್ ಕೌಂಟ್ ಆಗುದಿಲ್ಲ, ಯಾಕೆಂದ್ರೆ ನೀವು ನಡಿಬೇಕು, ನಡೆದಿದ್ ಲೆಕ್ಕ ಅಲ್ರಿ.
2: ಅಲ್ಲ ಆದ್ರೆ ಅದು ವಾಟ್ಸಪ್ ಗ್ರೂಪ್ ನಲ್ಲಿ ಏನ್ ಗೊತ್ತಾಗುತ್ತೆ, ನಾನೀಗ ವಿಚಾರ ಮಾಡ್ತಾ ಇದ್ದೀನಿ, ರಿಕ್ಷಾನಲ್ಲಿ ಕೂತ್ಕೊಂಡು 10,000 ಮುಗಿಸ್ತೇನೆ, ಎಲ್ಲರಿಗಿಂತ ಫಸ್ಟ್ ನಂದಿ ಅಲ್ಲ.
1: ನೋಡ್ಯ ಮಂಚು, ಇಕ್ಕೆ ರಿಕ್ಷಾ ಮೇಲೆ ಕೂತ್ಕೊಂಡ ಸ್ಮಾರ್ಟ್ ವಾಚ್ ಹಾಕೊಂಡ 10,000 ಮಾಡಿ ಎಲ್ಲಕ್ಕಿಂತ ಜಲ್ದಿ ಇಕ್ಕೆ ತೋರ್ಸವಳು ಅಂತ. ಆಮೇಕ ಎಲ್ಲರೂ ಅದ ಬಾಡಿ ಟ್ರಿಮ್ ಆಗಿದ ಫೋಟೋ ಹಾಕುವಾಗ ಇಕ್ಕಿಗೆ ನೋಡಿ ಶಾಕ್ ಹಾಕೋದಿಲ್ಲ ಏನು ಮಂಜು?
0: ನಂದು ಅದ ಪಾಯಿಂಟ್ ಐತಿ, ಹಿಂಗೆ ಮಾಡೋದು ತಪ್ಪಲ್ರಿ. ಆದರೆ ಮೊಟ್ಟ ಮೊದಲಿನಿಂದಾಗಿ ಆ ವಾಚ್ ಯಾವುದು ಬ್ರ್ಯಾಂಡದ ಐತಿ ಅಂದ್ರೆ ರಿಕ್ಷಾ ಮೇಲೆ ಕೂತ್ರೂ ಕೌಂಟ್ ಆಗದದು ಅಂದ್ರೆ ಅಂತ ವಾಚ್ ಏನು ತಗೊಂಡು ತಿರುಗಾಡತ್ರಿಪ್ಪ.
2: ಮಂಜುನಾಥ್ ಸರ್ ಏನ್ ಗೊತ್ತಿಲ್ಲ ನೋಡ್ರಿ,
0: ಏ ಇದೇನ್ರಿ ಜಾತ್ರೆ ಟೈಪ್ ಐತಿ, ಎಷ್ಟು ರುಪೀಸ್ ಇದೆ?
2: 2 crore 1,000 ತಗೊಂಡಿವ್ರಿಪ್ಪ ನಾವು.
0: ಹ್ಮ್, 1,000 ಇದು ಏನ್ರಿಪ್ಪ, ಬಹಳ ನಾರ್ಮಲ್ ಐತೆ, 1 minute ನೋಡ್ತೇನೆ. 1, 2 ಅಯ್ಯೋ ಏನ್ರಿ ಇದು, ಅಲ್ಲಿಗಾಡ್ಸಿದ್ರು ಸ್ಟೆಪ್ ಕೌಂಟ್ ಆಗತ್ತದ?
1: ಏನು ಅಪ್ಪ ಮಂಜು ಅಂದ್ರ ಅವೆಲ್ಲ ಸುಳ್ಳೇನ?
0: ಇದ್ರ ಹಿಂದೆಲ್ಲ ಬಿಳಾಕ್ ಹೋಗ್ಬಾರ್ದ್ರಿಪ್ಪ, ನ್ಯಾಚುರಲ್ ಆಗಿರೋದು.
2: ಪ್ರತಿ ಆಹಾರ ತಿಂದು ಕೂಡ್ಲೆ ಒಂದು 10 minutes ಈ ಕಡೆ ಆ ಕಡೆ ಓಡಾಡಿದ್ರ ಸಾಕು.
1: ಏ ನಾವು

ಹೋಗ್ತೀಯ ಮಂಚೂಣ್ಣ ನಾನಾಗ ಎಲ್ಲ ಈಗ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಜಲ್ದಿ ಊಟ ಇವೆಲ್ಲ ಆದ ಕೂಡಲೇ ಈ ಕಡೆ ಆ ಕಡೆ ನಾವು ಓಡಾಡ್ತೇವೆ ಒಂದು 10-15 ನಿಮಿಷ ಇವೆಲ್ಲ ಇವ್ರಿಗೆ ಯಾರು ಹೇಳೋರ ಈಗೆಲ್ಲ ಈಗ ತೋರಿಸ್ಕೊಳ್ಳೋ ಜಮಾನ ಬಂದದ ಬಂದು ಹೋಗಿ ಏನು ಮಾಡೋದಪ್ಪ ನೋಡ್ರಿ ನಾವು ಒಂದು ಉತ್ತಮ ಗೀತೆ ತೋರಿಸೋದು ಬೇಡ ಕೇಳಿಸೋಣ ಆತ್ಮೀಯರೇ ಒಂದು ಒಳ್ಳೆ ಗೀತೆ ಕೇಳಿ ಮಜಾ ಮಾಡಿ ಇದು ಹಾಸ್ಯ ಹೊನಲು ಕಾರ್ಯಕ್ರಮ.

0: ಯಪ್ಪ ಏನ್ ಹೇಳುದ ಬಂತ ನೋಡಪ್ಪ, ಹಾಡನ್ನ ಕೇಳಿದ್ರಲ್ಲ ಸ್ನೇಹಿತರೆ, ನೀವು ಸ್ಟೆಪ್ ಕೌಂಟರ್ ಹಾಕಿ ಸ್ಟೆಪ್ 10,000 ಮುಗ್ದದ ಅಂತ ಎಲ್ಲರಿಗೂ ತೋರಿಸ್ಕೋತೀರಿ. ಅದ್ರದ್ದು ಏನೋ ಬರ್ತದ ನೋಡ್ರಿ, ಅದೇನೋ ಒಂದು ಅವಾರ್ಡ್ ಗಿವಾರ್ಡ್ ಕೊಡ್ತಾರ ನೋಡಪ್ಪ ಈ ಫೋಟೋನ ಇದು ನೋಡಿದ ವಾಚನಾಗ
1: ಅವಾರ್ಡ್ ಎಲ್ಲ ಕೊಡ್ತಾರೆ. ಅದೆಲ್ಲ ಕರೆಕ್ಟ್, ನಿಜವಾಗ್ಲೂ ಮಾಡ್ಬೇಕ್ರಿಪ್ಪ, ಹಿಂಗೆಲ್ಲ ಸುಳ್ಸುಳ್ ಮಾಡ್ಬಾರ್ದು. ಮಸಲಕ್ಷ್ಮಿ ಅವ್ರೆ ಹಿಂಗೆ ಸುಳ್ಸುಳ್ ಮಾಡ್ಬಾರ್ದು. ಅವರು 10,000 ಇಷ್ಟು ಜಲ್ದಿ ಮಸಲಕ್ಷ್ಮಿಗೆ ಆಗ್ಯದ ಅಂದ್ರೆ ಅವ್ರು ಏನು ತಿಕ್ಕೋತಾರೆ ಗ್ರೂಪ್ನಾಗಿಂದ, ಎಲ್ಲ ಜನ ತಿಕ್ಕೋತಾರೆ ಕಿ ನಿಮ್ಮ ಮೈ ಇಳ್ದದ ಅಂತ.
2: ಅಯ್ಯೋ ಮಂಜುನಾಥ್ ಸರ್, ಹಂಗಂದ್ರೆ ಏನು ಮಾಡೋದು ನಾನು?
1: ವಾಚ್ ಬಿಡ್ರಿ, ಸ್ವತಃ ನಿಮ್ಗೆ ಹೇಳ್ಯಾರ ಆರಾಮರಾಜು, ನೀವರಿ ಹಿರಿಯರು ಹೇಳ್ರಿ.
0: ಏನ್ ಕೇಳ್ರಿ, ನಮ್ಮ ಮನ್ಯಾಗಿಂದ ಯಾರು ಕೇಳ್ತಾರ ಮಂಚು? ಅದ ಯಾರು ವಾಟ್ಸಪ್ನ್ಯಾಗ ಮೈ ಹಿಡ್ದ ಎಡಿಟಿಂಗ್ ಎಡಿಟಿಂಗ್ ಮಾಡಿದ ವಿಡಿಯೋ ಬಂತಂತಿಕ್ಕೋ, ನಡೀರಿ ಊಟ ಆದ ಕೂಡಲೇ ನಡೀರಿ ಅಂತ ವಾಟ್ಸಪ್ನ್ಯಾಗ ಫಾರ್ವರ್ಡ್ ಬಂತಂದ್ರ ಅದನ್ನ ನಂಬ್ತಾರ ಮನ್ಯಾಗಿರೋ ಹಿರಿಯರನ್ನ ಯಾರು ನಂಬ್ತಾರ ಬಿಡಪ್ಪ?
1: ಅದು ಮಾತ್ರ ನಿಜ, ಮನೆಯಲ್ಲಿರೋ ಹಿರಿಯರ ಮಾತು ಕೇಳುದಿಲ್ಲ, ನಾವು ಸೈನ್ಸ್ ಮಾತು ಕೇಳ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಸೈನ್ಸ್ $1,000,000,000 ಅನ್ನ ಖರ್ಚಾದ ತಕ್ಷಣ ಅವ್ರು ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಳಲಾಗುತ್ತೆ ಊಟ ಆದ ಕೂಡಲೇ ನಡಿಬೇಕು ಅಂತ, ಅವಾಗ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಅದೇ ಮಾತನ್ನ ಹಿರಿಯರು ಹೇಳ್ತಾರೆ, ಅದನ್ನ ನಾವು ಕೇಳೋದಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ಹಾಸ್ಯ ಹೊನ್ನುಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ಇವತ್ತಿನ ದಿನ ಸೂಪರ್ ಹಿಟ್ ಆದ ಒಂದು ವಿಷಯ ನಡಿ ಅಂದ್ರೆ ನಡೆ ಮುಂದೆ ಆರಾಮರಾಜು
3: ನಡೀಕ್ ನಾವು ನಡೆಯೋಣ.
0: ಮಂಜು ನೀ ಹಾಕೊಂಡು ನಡಿಯಪ್ಪ ನೋಡೋಣ.
1: ನನಗಂತೂ ಐತ್ ನನ್ ಕೈಯಾಕ, ನಾ ಈಶಾಳಕ್ ಹೋಗ್ತೀನಿ ತುಂಬ ಹಾಕೊಂಡು.
2: ಅಯ್ಯೋ ಮಂಜುನಾಥ್ ಸರ್, ನೀವು ಈಶಾಳಕ್ಕೆಲ್ಲ ಹೋಗ್ತೀರಿ? ನನ್ ಭೋಜನಲ್ಲಿ ಹಂಗಿಲ್ಲಲ್ಲ.
0: ಯಪ್ಪ ದೇವ್ರ, ಮಂಜು ಮುಗಿತಪ್ಪ, ನಿಂದಿದ ಕಾಸ್ಟ್ಲಿ ಇರ್ಬೋದಲ್ಲ, ಎಟ್ ಇರ್ಬೋದಿದ?
1: ನಂದು ಇರ್ಬೋದು, ಹಾ ಚಲೋ ಐತ್ರಿ, ರೇಟ್ ಐತಿ, ಬ್ಯಾಡ ಹೇಳುದು.
0: ಹಾ ಹೇಳುದು ಬೇಡ,
2: ಹೇಳ್ರಿ ಹೇಳ್ರಿ, ಜಲ್ದಿ ಹೇಳ್ರಿಪ್ಪ, ನಾನು ತಗೋತೀನಿ.
0: ಮಂಚು, ಮನೆಗೆ ನಾನು ಸ್ಕರ್ಟ್ ಹಾಕೊಂಡು ಮರು ಹಂಗ ಮಾಡಿದೆ ಮಾಡಿಟ್ಟು ನನಗೆ, ಈಗ ನನಗೆ ಲುಂಗಿನೂ ಹರ್ಸಾಕ್ ಹೋಗ್ಬೇಡ ದೋಸ್ತ, ಪೈಲಾನ ತಿಂಗಳನ್ನ ಖರ್ಚು ಭಾಳ ಆಗಾಕತ್ತದ.
1: ಏನಿಲ್ಲ ಏನಿಲ್ಲ, ಇದೇನು ಇದು 500 ರೂಪಾಯಿ ರೀ.
2: 500 ರೂಪಾಯಿದು ಸ್ವಿಮ್ಮಿಂಗ್ ಪೂಲ್ಗೆ ಹೆಂಗೆ ಯೂಸ್ ಮಾಡ್ಬೋದು ಮಂಚುನಾಥ್ ಸರ?
1: ಮಾಡ್ಬೋದು, ಹಂಗೇನಿಲ್ಲ. ಓಕೆ, ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ, ನಡೀರಿ.
2: ಮಂಚುನಾಥ್ ಸರ, ಇದು 8 ರೂಪೀಸ್ ಅಂತ ಹೇಳ್ರಿಪ್ಪ.
0: ಹೋಗೇತ ಮಂಜು, ನೀ ಏನೋ ಮಾರಾಯ, ನಿಂದು ಈಶಾಡೋದು ಎಲ್ಲ ಇಲ್ಲೂ ಯಾಕೆ ತಗಾಕತ್ತೀರಿ ಮಂಜು? ಈಗ ನಾ ಎಲ್ಲಿ ಹೋಗಿ ಹೇಳಪ್ಪ?
1: ಇದು ಯಾರೋ ಗಿಫ್ಟ್ ಕೊಟ್ಟಿದ್ರೆ ನನ್ಗೆ ಗೊತ್ತಿಲ್ಲ ರೀ ಮಸಲಕ್ಷ್ಮಿ ಅವರೇ, ಇದು ಗಿಫ್ಟ್ ಕೊಟ್ಟಿದ್ದು. ಇರಲಿ, ಕಾರ್ಯಕ್ರಮ ಮುಗಿಸೋಣ ಇರಲಿ. ಹಾ ಕಟ್ ಕಟ್ ಕಟ್ ಕಟ್ ಕಟ್
2: ಕಟ್ ಏನಂತೀರಾ ಮಂಜುನಾಥ್ ಸರ? ಈಗ ನೀವು ಹೇಳಲೇಬೇಕು ಇದ್ರ ರೇಟ್ ಎಷ್ಟು ಅಂತ ಹೇಳಿ, ನಾನು ತಗೋತೀನಿರಿಪ್ಪ.
1: ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ.
0: ಏ ಜಲ್ದಿ ಮುಗಿಸ,
1: ನಿಮ್ಗೆ ಮುಗಿಸ್ತಾ ಇದ್ದಾನೆ ಸ್ನೇಹಿತರೆ.
2: ಅಯ್ಯೋ ಮಂಜುನಾಥ್ ಸರ್, ನೀವು ರೇಟ್ ಹೇಳಲಿಲ್ಲ.
1: ಏ ಹಂಗೆ ರೇಟ್ ಹೇಳಿಲ್ಲ ಅಂತ ಹೇಳ್ಬೇಡ್ರಿ, ತಪ್ಪು ಅನ್ಸ್ತದ. ಆಮೇಲೆ ಹೇಳ್ತೇನೆ, ನಾನು ಕಾರ್ಯಕ್ರಮ ಮುಗಿಸ್ತೇನೆ.
2: ಮುಗಿಸಿದ ಕೂಡಲೇ ಫಸ್ಟ್ ನನ್ನ ರೇಟ್ ಅಂದರೆ ನನ್ನ ವಾಚಿನ ರೇಟ್ ಹೇಳ್ತೇನೆ, ನನ್ನಲ್ಲ ವಾಚಿನ ರೇಟ್ ಹೇಳ್ತೇನೆ ಆಯ್ತಾ? ನೋಡಿ ನಿಜವಾಗ್ಲೂ ಹೇಳಬೇಕು, ನಾನು ಸ್ವಿಮ್ಮಿಂಗಿಗೆ ಬರಾಕಿ.
0: ಅಯ್ಯೋ ದೇವ್ರ, ಹೊಸ ವಾಚ್ ಸ್ವಿಮ್ಮಿಂಗ್ ಪೂಲ್ ಏ ಮಂಜು, ಮುಗಿತವಪ್ಪ, ಹಾಕೊಂಡಿದ್ ಶರ್ಟು ಗಾಯಬಾಗೋದೈತಪ್ಪ. ಈಗ
1: ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾವ ಸ್ನೇಹಿತರೆ, ಇವ್ರ ಜೊತೆ ನಂದು ಸಾಕತ್ತು, ನಡೀರಿ. ನಾನು ನಡೀತೇನೆ, ನೀವು ನಡೀರಿ. ಸ್ನೇಹಿತರೆ, ವಾಚ್ ಹಾಕೊಂಡು ನಡಿಬೇಡ್ರಿ, ಪ್ರೀತಿಯಿಂದ ಆರಾಮ್ಸೆ ನಡೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗೆಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486 2 86.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Visveshwaraya Technological University as a Model Engineering College. Career opportunities: 100% placement assistance with recruitment support from more than 50 companies, including Infosys, Tata Group and Wipro. Special coaching is provided for UPSC, KPSC and GATE, along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 948304799 or visit www.kleecet.edu.in.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE टेक्नॉलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
2: चिकोडिया KLE कॉलेज ऑफ इंजिनियरिंग अँड टेक्नॉलॉजि KLECET 2026 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾ ನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೇ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು. ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು

ಪುರೋಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನು ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಭೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ 2 ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ DNAಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೆಯ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ DNA ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ 2 ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014ರಿಂದ 2017ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ PD1 ಬಗೆಯದಾಗಿದ್ದುವಂತೆ. ಬಾಂಗ್ಲಾದೇಶದ ಗಡಿ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ 2 ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮ್ ಅನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.

0: ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
1: ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ, ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ, ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
2: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್

0: ಮೆದುಳಿನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮೆನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೇಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೇಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆವಿಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆಯಿರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ ಮೂರ್ನಾಲ್ಕು ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಬ್ಬಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
1: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೀಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.

ಊರೆ ಗಣ್ಣು ಪಚ್ಚೆ ಗಣ್ಣು. ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದು ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ ಎನ್ಇಡಿಪಿಎಚ್ ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು ಎನ್ಎಡಿಪಿಎಚ್ ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ ಎನ್ಎಡಿಪಿಎಚ್ ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು.
ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡು ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ, ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೇ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ ಎಐ ಧ್ವನಿಗಳು.
2: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಇಂದಿನ ವಿಷಯ ನೋವು ನಿವಾರಕಗಳು ಅಂದರೆ ಪೇನ್ ಕಿಲ್ಲರ್ಗಳ ದುರುಪಯೋಗದ ಕುರಿತು ಮಾಹಿತಿ. ವಿಷಯ ತಜ್ಞರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತು ನಾನು ನೋವು ನಿವಾರಕಗಳ ಅಂದರೆ ಪೇನ್ ಕಿಲ್ಲರ್ಸ್ಗಳ ದುರುಪಯೋಗದ ಬಗ್ಗೆ ಮಾತನಾಡುತ್ತಿದ್ದೇನೆ. ನಮ್ಮಲ್ಲಿ ಹೆಚ್ಚಿನವರು ತಲೆನೋವು, ಬೆನ್ನು ನೋವು, ಜ್ವರ ಅಥವಾ ದೇಹದ ನೋವುಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಈ ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಂಡಿರುತ್ತೇವೆ. ಕೆಲವು ಸಾಮಾನ್ಯ ಮಾತ್ರೆಗಳೆಂದರೆ ಐಬುಪ್ರೊಫಿನ್, ಡೈಕ್ಲೋಫೆನಾಕ್, ಆಸ್ಪಿರಿನ್ ಮತ್ತು ವೈದ್ಯಕೀಯ ಅಂಗಡಿಗಳಲ್ಲಿ ಬ್ರ್ಯಾಂಡ್ ಹೆಸರುಗಳಲ್ಲಿ ಮಾರಾಟವಾಗುವ ಕೆಲವು ಮಾತ್ರೆಗಳು. ನಮಗೆ ನೋವು ಅಥವಾ ಜ್ವರ ಬಂದಾಗ ಈ ಔಷಧಿಗಳು ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇವು ತುಂಬಾ ಉಪಯುಕ್ತವಾಗಿವೆ. ಆದರೆ ನಾವು ಅವುಗಳನ್ನು ಹೆಚ್ಚಾಗಿ ಹೆಚ್ಚು ಕಾಲ ಅಥವಾ ಸರಿಯಾದ ವೈದ್ಯಕೀಯ ಸಲಹೆ ಇಲ್ಲದೆ ಬಳಸಿದಾಗ ಸಮಸ್ಯೆ ಪ್ರಾರಂಭವಾಗುತ್ತದೆ. ನೋವು ನಿವಾರಕಗಳ ದುರುಪಯೋಗದಿಂದ ಯಾವ ಯಾವ ಸಮಸ್ಯೆಗಳು ಉಂಟಾಗಬಹುದು? ಇವು ಹೊಟ್ಟೆಯ ಒಳಪದರವನ್ನು ನೋಯಿಸಬಹುದು. ಇವು ಹುಣ್ಣುಗಳು, ಸುಡುವ ಸಂವೇದನೆ, ಅಮ್ಲೀಯತೆ ಅಥವಾ ಹೊಟ್ಟೆಯೊಳಗೆ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಅನೇಕ ಜನರು ಹೊಟ್ಟೆ ನೋವಿನಂತಹ ಆರಂಭಿಕ ಲಕ್ಷಣಗಳನ್ನು ಅದು ಗಂಭೀರವಾಗಿ ಆಗುವವರೆಗೆ ನಿರ್ಲಕ್ಷಿಸುತ್ತಾರೆ. ನಾವು ನೋವು ನಿವಾರಕಗಳನ್ನು ಪದೇ ಪದೇ ತೆಗೆದುಕೊಳ್ಳುವಾಗ ಮೂತ್ರಪಿಂಡಗಳು ನಿಧಾನವಾಗಿ ಹಾನಿಗೊಳಗಾಗುತ್ತವೆ. ಇದು ಮೊದಲಿಗೆ ರೋಗ ಲಕ್ಷಣಗಳನ್ನು ತೋರಿಸದಿರಬಹುದು. ನಂತರ ಕಾಲುಗಳಲ್ಲಿ ಊತ, ಅಧಿಕ ರಕ್ತದೊತ್ತಡ ಹಾಗೂ ಮೂತ್ರಪಿಂಡ ವೈಫಲ್ಯವನ್ನು ಅನುಭವಿಸಬಹುದು. ಇದಕ್ಕೆ ಡಯಾಲಿಸಿಸ್ ನಂತಹ ದುಬಾರಿ ಚಿಕಿತ್ಸೆಯ ಅಗತ್ಯತೆ ಬರಬಹುದು. ಕೆಲವು ನೋವು ನಿವಾರಕಗಳು ಅಧಿಕ ರಕ್ತದೊತ್ತಡ, ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಇವು ವಯಸ್ಸಾದವರಿಗೆ ಅಥವಾ ಈಗಾಗಲೇ ಹೃದಯ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೆಚ್ಚು ಅಪಾಯಕಾರಿ. ನೋವು ನಿವಾರಕಗಳ ದುರುಪಯೋಗ ಎಲ್ಲರಿಗೂ ಹಾನಿಕಾರಕ. 60 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು, ಗರ್ಭಿಣಿಯರು, ಮೂತ್ರಪಿಂಡ, ಯಕೃತ್ತು ಅಥವಾ ಹೃದಯದ ತೊಂದರೆ ಇರುವ ಜನರು, ಹೊಟ್ಟೆಯ ಹುಣ್ಣು ಇರುವ ಜನರು ಹೆಚ್ಚು ಜಾಗರೂಕರಾಗಿರಬೇಕು. ವಯಸ್ಕರಿಗೆ ಮೀಸಲಾದ ನೋವು ನಿವಾರಕಗಳನ್ನು ಮಕ್ಕಳಿಗೆ ಎಂದಿಗೂ ನೀಡಬಾರದು. ನೋವು ನಿವಾರಕಗಳನ್ನು ಸುರಕ್ಷಿತವಾಗಿ ಹೇಗೆ ಬಳಸಬೇಕು? ಅಗತ್ಯವಿದ್ದಾಗ ಮಾತ್ರ ಬಳಸಿ. ಪ್ರತಿಯೊಂದು ಸಣ್ಣ ನೋವಿಗೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ವಿಶ್ರಾಂತಿ, ಮಸಾಜ್ ಅಥವಾ ಬೆಚ್ಚಗಿನ ಸಂಕುಚಿತಗೊಳಿಸುವಿಕೆಯು ಚೆನ್ನಾಗಿ ಕೆಲಸ ಮಾಡುತ್ತದೆ. ವೈದ್ಯರು ಸೂಚಿಸಿದ ಸಮಯಕ್ಕೆ ಮಾತ್ರ ನೋವು ನಿವಾರಕಗಳನ್ನು ಬಳಸಿ. ಉಳಿದ ಔಷಧಿಗಳನ್ನು ಅಥವಾ ಬೇರೆಯವರ ಔಷಧಿಯನ್ನು ತೆಗೆದುಕೊಳ್ಳಬೇಡಿ. ಸರಿಯಾದ ಡೋಸೇಜ್ ತೆಗೆದುಕೊಳ್ಳಿ. ಹೆಚ್ಚು ಮಾತ್ರೆಗಳು ಹೆಚ್ಚಿನ ಪರಿಣಾಮವನ್ನು ಕೊಡುವುದಿಲ್ಲ. ಮಿತಿಮೀರಿದ ಪ್ರಮಾಣವು ಅಂಗಾಂಗಗಳಿಗೆ ಹಾನಿ ಮಾಡುತ್ತದೆ. ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವ ಮೊದಲು ತಿನ್ನಿರಿ. ಅನೇಕ ಪೇನ್ ಕಿಲ್ಲರ್ಸ್ಗಳು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಆಮ್ಲೀಯತೆಯನ್ನು ಉಂಟು ಮಾಡುತ್ತವೆ. ನೋವು ನಿವಾರಕಗಳನ್ನು ಎಚ್ಚರಿಕೆಯಿಂದ ಮತ್ತು ಅಲ್ಪಾವಧಿಗೆ ಬಳಸಿದಾಗ ಬಹಳ ಸಹಾಯಕವಾದ ಔಷಧಗಳಾಗಿವೆ. ಆದರೆ ಅವು ಮ್ಯಾಜಿಕ್ ಮಾತ್ರೆಗಳಲ್ಲ. ಅವು ದೈನಂದಿನ ಅಭ್ಯಾಸವಾಗಬಾರದು. ದುರುಪಯೋಗವು ನಮ್ಮ ದೇಹಕ್ಕೆ ಮೌನವಾಗಿ ಹಾನಿ ಮಾಡುತ್ತದೆ ಮತ್ತು ನಂತರ ದೊಡ್ಡ ಆರೋಗ್ಯ ವೆಚ್ಚಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಮುಂದಿನ ಬಾರಿ ನಿಮಗೆ ನೋವು ಬಂದಾಗ ಮಾತ್ರೆ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಸರಿಯಾದ ವೈದ್ಯರ ಸಲಹೆ ಪಡೆಯಿರಿ, ಸರಿಯಾದ ಪ್ರಮಾಣವನ್ನು ಅನುಸರಿಸಿರಿ ಮತ್ತು ನೋವು ನಿವಾರಿಸಲು ಸುರಕ್ಷಿತವಾದ ಮಾರ್ಗಗಳನ್ನು ಆರಿಸಿಕೊಳ್ಳಿರಿ. ಜಾಗರೂಕರಾಗಿರುವುದರಿಂದ ನಾವು ನಮ್ಮ ಹೊಟ್ಟೆ, ಮೂತ್ರಪಿಂಡಗಳು, ಹೃದಯವನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರಗಳು.
2: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
4: बेळगावमधील केली बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केली बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केली बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಇಟ್ಸ್ ಪ್ರಿವೆಂಟಿವ್ ಮೆಷರ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಿಸಿಯೋಥೆರಪಿ ಇನ್ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯ ಕಾರಣ ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್ ಎಂದರೇನು, ಅಲ್ಲಿಂದ ಪ್ರಾರಂಭ.
1: ಸರ್, ನಾವು ಮುಂಚೆ ಯಂಗ್ ಸ್ಟ್ರೋಕ್ ಅನ್ನೋದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕು ವಾಟ್ ಇಸ್ ಸ್ಟ್ರೋಕ್. ಸ್ಟ್ರೋಕ್ ಅಂತಂದ್ರೆ ಇವಾಗ ಎಲ್ಲರಿಗೂ ಗೊತ್ತಿದೆ, ದಟ್ ಸಮಥಿಂಗ್ ಕಾಲ್ಡ್ ಬ್ರೈನ್ ಸ್ಟ್ರೋಕ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ಪಾರ್ಶ್ವವಾಯು. ಮೆದುಳಿನ ಪಾರ್ಶ್ವವಾಯು ಅಂತಂದ್ರೆ ಇದು ನಮ್ಮ ಮೆದುಳಿಗೆ ಸಪ್ಲೈ ಆಗುತ್ತಿರುವಂತ ರಕ್ತ ಬ್ಲಾಕ್ ಆಗೋದ್ರಿಂದ ಆಗುತ್ತೆ. ಅದನ್ನ ಜನರಲ್ ಆಗಿ ಹೇಳೋದಂತಂದ್ರೆ ಇದನ್ನ ಪಾರ್ಶ್ವವಾಯು ಲಕ್ವಾ ಪ್ಯಾರಲಿಸಿಸ್ ಅಂತ ಹೇಳ್ತಾರೆ. ಇದು ಆಗೋದು ಕಾಮನ್ಲಿ ಇದು ಆಗೋದು ವಯಸ್ಸಾದವ್ರ ಜನರಲ್ ಜಾಸ್ತಿ, ಅಂದ್ರೆ 65 ವರ್ಷಕ್ಕಿಂತ ಜಾಸ್ತಿ. ಇವತ್ತಿನ ತಾರೀಕಿನಲ್ಲಿ ಏನಾಗ್ತದೆ ಸರ್, 45 ವರ್ಷ ಆಗಿರೋ ಜನರಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೆ ಯಾರಿಗಾದರೂ ಈ ತರ ಪಾರ್ಶ್ವವಾಯು 45-55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಆದ್ರೆ ಅದನ್ನ ಯಂಗ್ ಸ್ಟ್ರೋಕ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸರ್. ಕಾರಣ ಇದು ಮೇನ್ಲಿ ಬಿಕಾಸ್ ಆಫ್ ಬ್ಲಡ್ ಸಪ್ಲೈ. ಅಂತಂದ್ರೆ ನಮ್ಮ ಮೆದುಳಿಗೆ ಬ್ಲಡ್ ಸಪ್ಲೈ ಆಗ್ತಿರೋದು ಇದು ಕಡಿಮೆ ಆಗೋದ್ರಿಂದ ಆಗ್ಬೋದು, ಅಥವಾ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಇದು ಆಗಬಹುದು. ಇವೆರಡು ಮೇನ್ ಕಾರಣ ಇದೆ. ಮತ್ತೆ ಇದು ಇವತ್ತಿನ ತಾರೀಕಿನಲ್ಲಿ ಯಂಗ್ ಜನರಲ್ಲಿ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಆಗುತ್ತಿರುವ ಮೇನ್ ಕಾರಣ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲು, ಬ್ಯಾಡ್ ಹ್ಯಾಬಿಟ್, ಮತ್ತೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್. ಇವೆಲ್ಲ ಕಾರಣದಿಂದ 45 ವರ್ಷಕ್ಕಿಂತ ಕಡಿಮೆ ಜನರಲ್ಲಿ ಏನಾಗ್ತಿಲ್ಲ ಅದನ್ನ ನಾವು ಯಂಗ್ ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡ್ತೀವಿ.
0: ಬಹಳ ಮುಖ್ಯವಾಗಿ ತಾವು ಹೇಳಿದ್ರಿ ಇದರ ಒಂದು ಹಿಡನ್ ಲಕ್ಷಣಗಳು, ಅಂದ್ರೆ ಇದರ ಗುಪ್ತ ಲಕ್ಷಣಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಗುಪ್ತ ಲಕ್ಷಣಗಳು ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತೀನಿ ಸರ್, ಇವಾಗ ಹ್ಯೂಮನ್ ಲೈಫ್ ಪ್ರೆಡಿಕ್ಷನ್ ಹೇಗಾಗಿದೆ ಅಂತಂದ್ರೆ 35 ವರ್ಷ ಆದ ನಂತರ ಸಾಕಷ್ಟು ಜನರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಹೈಪರ್ ಟೆನ್ಷನ್ ಅನ್ನೋದೇನಿದೆ ಅಲ್ಲ ಸರ್, ನಾವು ಅನ್ಲೆಸ್ ಅಂಡ್ ಅಂಟಿಲ್ ಅದರಿಂದ ನಮ್ಗೆ ಏನೋ ಸಿಂಪ್ಟಮ್ಸ್ ಕಾಣೋವರೆಗೆ ನಾವು ಹೋಗಿ ಅದನ್ನ ಟೆಸ್ಟ್ ಮಾಡೋದಿಲ್ಲ. ಸೊ ಅದನ್ನ ಅದು ಮೋಸ್ಟ್ ಆಫ್ ದಿ ಟೈಮ್ ಹೈಪರ್ ಟೆನ್ಷನ್ ಬಂದ್ರೆ, ಡಯಾಬಿಟಿಸ್ ಬಂದ್ರೆ, ಯಂಗ್ ಜನರಲ್ಲಿ ಬಂದ್ರೆ ಅದು ಸಿಂಪ್ಟಮ್ಸ್ ತೋರಿಸೋದಿಲ್ಲ. ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳನ್ನು ತೋರಿಸೋದಿಲ್ಲ, ಆ ಕಾರಣದಿಂದ ಅದು ನೆಗ್ಲೆಕ್ಟ್ ಮಾಡ್ತಾರೆ. 1 ಫೈನ್ ಡೇ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಅದು ಬ್ಲಾಕ್ ಮಾಡಿ ಬ್ರೈನಿಗೆ ಸಪ್ಲೈ ಕಡಿಮೆ ಆದ ನಂತರ ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದ್ಮೇಲೆ ಅವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು, ಕೈಕಾಲು ಮೂವ್ಮೆಂಟ್ ಆಗೋದು ಕಡಿಮೆ ಆಗ್ಬೋದು. ಈ ಲಕ್ಷಣಗಳು ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮಗೆ BP ಇತ್ತು, ನಿಮ್ಗೆ ಗೊತ್ತಾಗಿಲ್ಲ, ನೀವು ಟೆಸ್ಟ್ ಮಾಡಿಸಿಲ್ಲ. ಇದು ಒಂದು ಲಕ್ಷಣ. ಇನ್ನೊಂದು ಸರ್, ಇದು ಸ್ಟ್ರೋಕ್ ಆಗೋಕ್ಕಿಂತ ಮುಂಚೆ ಕೆಲವೊಂದ್ಸರಿ ವಿಪರೀತ ತಲೆನೋವು ಆಗ್ಬೋದು, ಒಂದೊಂದು ಯಾವಾಗ ಯಾವಾಗ ವಾಮಿಟಿಂಗ್ ಆಗ್ಬೋದು, ಮತ್ತೆ ಕೆಲವೊಂದ್ಸರಿ ತಲೆ ಸುತ್ತ ಬರೋ ತರ ಆಗ್ಬೋದು. ಇವೆಲ್ಲ ಲಕ್ಷಣಗಳನ್ನ ನಾವು ಕನ್ಸಿಡರ್ ಮಾಡಬಹುದು. ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಕಾಸ್ ದ ಯಂಗ್ ಸ್ಟ್ರೋಕ್ ಅಂತ ಹೇಳಿ. ಈ ತರ ಮೇಲಿನ ಮೇಲೆ ಲಕ್ಷಣ ಬರ್ತಾ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪಾಸಿಬಲ್ ಇದ್ರೆ ಹೋಗಿ ನಿಮ್ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಅಥವಾ ನಿಮ್ ಏರಿಯಾದಲ್ಲಿ ಯಾರು ಲೋಕಲ್ ಡಾಕ್ಟರ್ ಇದ್ರೆ ಯಾವಾಗ 15 ಡೇಸ್ ಒನ್ ಮಂತ್ ಒಂದ್ಸರಿ BP ಚೆಕ್ ಮಾಡಿಸೋದು, ಶುಗರ್ ಚೆಕ್ ಮಾಡಿಸೋದು, ಈ ತರ ಮಾಡಿಸ್ತಾ ಇದ್ರೆ ಒಂಥರ ಸೇಫ್ ಆಗಿರ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳ ಈ ಒಂದು ಜೀವನ ಶೈಲಿ, ಲೈಫ್ ಸ್ಟೈಲ್ ಬಹಳ ಬದಲಾಗಿದೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ, ಅದು ಎಷ್ಟು ಕಾರಣವಾಗುತ್ತೆ ಈ ಒಂದು
1: ಸರ್? ನೆಗ್ಲಿಜೆನ್ಸಿನೇ ತುಂಬಾ ಇಂಪಾರ್ಟೆಂಟ್. ನೆಗ್ಲಿಜೆನ್ಸಿ ಇಸ್ ಅ ಮೇಜರ್ ಕಾಸ್ ಅಂತ ನಾನು ಹೇಳ್ಬೋದು. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, 35 ವರ್ಷ ಆದ ನಂತರ ಇವಾಗ ಬ್ಲಡ್ ಪ್ರೆಷರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ಮತ್ತು ಜನ ತಾವಾಗಿ ಹೋಗಿ ಟೆಸ್ಟ್ ಮಾಡಿಸೋದಿಲ್ಲ, ತಾವಾಗಿ ಹೋಗಿ ಏನು ಮುಂದೆ ತಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡೋದಿಲ್ಲ. ಅದು ಒಂದು ಲೆವೆಲಿಗೆ ಬಂದಮೇಲೆ ಅದು ಎಕ್ಸ್ಟ್ರೀಮ್ ಆಗಿ ಕಿಶಿಂದ ತೊಂದರೆ ಆಗಿ ಆದ್ಮೇಲೇ ಅವ್ರು ಹೋಗ್ತಾರೆ ಡಾಕ್ಟರ್ ಹತ್ರ. ಅದಕ್ಕೆ ಮೇನ್ ಕಾರಣ ನಾನೇನಂತೀನಿ, ಬ್ಯಾಡ್ ಹ್ಯಾಬಿಟ್ಸ್, ಒಂದು ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ವಿಪರೀತ ಸ್ಮೋಕಿಂಗ್ ಏನಂತೀವಿ, ಇಲ್ಲಂತಂದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ ಏನು ಇಲ್ಲ, ಆಮೇಲೆ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ವರ್ಕಿಂಗ್ ಅಂಡರ್ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್, ಟಾರ್ಗೆಟ್ಸ್ ಇವೆಲ್ಲ ಇವಾಗ IT ಸೆಕ್ಟರ್ ನೋಡ್ತಾ ಇದೀವಿ. ಬಹಳಷ್ಟು ಜನ ಕುಂತಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಟಾರ್ಗೆಟ್ಸ್ ಇರುತ್ತೆ, ಆ ಟಾರ್ಗೆಟ್ ಇಂದ ಸ್ಟ್ರೆಸ್ ಹೆಚ್ಚಾಗುತ್ತೆ, ಸ್ಟ್ರೆಸ್ಲಿಂದ ಆಮೇಲೆ ಅವ್ರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುವ ಕಾರಣದಿಂದ ಅವರಲ್ಲಿ ಬ್ಲಡ್ ಅಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾಟ್ ಓನ್ಲಿ ಚೆಕಿಂಗ್ ದ ಬ್ಲಡ್ ಪ್ರೆಷರ್ ಆರ್ ಶುಗರ್ ಲೆವೆಲ್ಸ್, ದೇ ಶುಡ್ ಆಲ್ಸೋ ಚೆಕ್, ಅಂದ್ರೆ ಅವರು ತಮ್ಮ ಬ್ಲಡ್ ಅಲ್ಲಿ ಇರುವಂತ ಒಂದು ಏನಂತಾರೆ ಫ್ಯಾಟ್ ಕಂಟೆಂಟ್, ಅದನ್ನು ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು. ಕೆಲವೊಂದ್ಸರಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೂ ಅದನ್ನು ಒಂದು ಕಾರಣ ಇರುತ್ತೆ ಸ್ಟ್ರೋಕ್ ಆಗೋಕ್ಕೆ. ಸೊ ಈ 3 ಕಾರಣಗಳನ್ನು 6 ತಿಂಗಳಲ್ಲಿ ಒಮ್ಮೆ ಮಾಡಿದರೆ ಸಾಕು, ದೇ ಕ್ಯಾನ್ ಪ್ರಿವೆಂಟ್ ದರ್ ಸ್ಟ್ರೋಕ್ ಡೈರೆಕ್ಟ್ಲಿ ಟು 50-60%.
0: ಬಹಳ ಮುಖ್ಯವಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ತಾವು ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಡನ್ಲಿ ಹೆಲ್ತ್ ಕಾನ್ಶಿಯಸ್ ಆಗ್ತಾರೆ ಬಹಳಷ್ಟು ಜನರು. ಹೆಲ್ತ್ ಕಾನ್ಶಿಯಸ್ ಆಗಿ ವ್ಯಾಯಾಮ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಕೆಲವರು ವ್ಯಾಯಾಮ ಮಾಡುವಾಗಲೇ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಅಂತ.
1: ಅದು ಸರ್, ಅದು ಒಂದು ಏನಿದೆ, ಇವಾಗ ಹೆಲ್ತ್ ಕಾನ್ಶಿಯಸ್ ಆಗಿ ನೀವು ಎಕ್ಸಸೈಸ್ ಮಾಡೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಿಮಿಟೇಷನ್. ನಿಮ್ಮ ಬಾಡಿಗೆ ಎಷ್ಟು ಸಾಧ್ಯ ಇದೆ, ನೀವು ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಮಾಡೋ ಅರ್ಥ ಇದೆಲ್ಲ ಕಿ ಒಂದೇ ದಿವಸ ಹೋಗಿ ಜಿಮ್ಮಲ್ಲಿ 3 ತಾಸು ಮಾಡಿದೆ 4 ತಾಸು ಮಾಡಿದೆ, ದಟ್ ಈಸ್ ರಾಂಗ್. ಯು ಶುಡ್ ಸ್ಟಾರ್ಟ್, ಅಂದರೆ ನೀವು ಸ್ಟಾರ್ಟ್ ಮಾಡಬೇಕು ಒಂದು 1 ವಾರ ಇವತ್ತು ಸ್ಟಾರ್ಟ್ ಮಾಡಿದರೆ ಬರೋ 1 ವಾರದಲ್ಲಿ ಬರೀ ಡೈಲಿ ಒಂದು ಮುಂಜಾನೆ 10 ನಿಮಿಷ 15 ನಿಮಿಷ ಸಿಂಪಲ್ ಸ್ಟಾರ್ಟ್ ಮಾಡೋದು ವಾಕಿಂಗ್ಲಿಂದ, ಆಮೇಲೆ ಬ್ರಿಸ್ಕ್ ವಾಕಿಂಗ್. ಈ ಥರ ಎಕ್ಸಸೈಸ್ ಟ್ರೈನಿಂಗ್ ಏನಿದೆ ಅಲ್ಲ, ಇದನ್ನು ಸ್ಲೋಲಿ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡಬೇಕು. ಅದರಲ್ಲಿಂದ ಏನಾಗುತ್ತೆ, ನಿಮ್ಮ ಹಾರ್ಟು, ನಿಮ್ಮ ಕಾರ್ಡಿಯೋವಾಸ್ಕುಲರ್ ಸಿಸ್ಟಮು, ನ್ಯೂರೋವಾಸ್ಕುಲರ್ ಸಿಸ್ಟಮು, ಬ್ರೈನು, ಎವ್ರಿಥಿಂಗ್ ವಿಲ್ ಗೆಟ್ ಅಡಾಪ್ಟೆಡ್. ಅಂದರೆ ನರ ರೋಗ ಸಿಸ್ಟಮ್ ಏನಿದೆ ಅಲ್ಲ, ಅದು ನರವ್ಯೂಹ ಸಿಸ್ಟಮ್ ಏನಂತೀವಿ, ಹೃದಯ ರೋಗ ಸಿಸ್ಟಮ್ ಇದೇನಿಲ್ಲ, ಅದೆಲ್ಲ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ಅದು ಒಂದು ಸೆಟಪ್ ಆದಮೇಲೆ ಸ್ಲೋಲಿ ಸ್ಲೋಲಿ ನೀವು ಇಂಟೆನ್ಸಿಟಿ ಹೆಚ್ಚು ಮಾಡಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಸರ್, ನಾನು ಭಾಳಷ್ಟು ಸರ ನೋಡಿದ್ದೀನಿ, ಭಾಳಷ್ಟು ಜನ ಇವಾಗ ಫಿಲ್ಮ್ ಸ್ಟಾರ್ ಆಗಲಿ, ಒಳ್ಳೆ ಒಳ್ಳೆ ಜನ ಅಂದರೆ ದೇ ಆರ್ ವೆರಿ ಫಿಟ್, ಬಟ್ ಸಡನ್ಲಿ ಜಿಮ್ಮಲ್ಲಿ ಇದುವಾಗಿ ದೇ ಡಯಟ್, ಮೆನಿ ಮೆನಿ ವಿಷಯ ಆಗ್ತಾ ಇದೆ. ಅದಕ್ಕೆ ಒಂದು ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಇಟ್ ದ ಎಕ್ಸಸೈಸ್ ಏನು ನೀವು ಮಾಡ್ತಾ ಇದ್ರಲ್ಲ ಅದನ್ನು ಒಂದು ಸೂಪರ್ವಿಷನ್ನಲ್ಲಿ, ಇವಾಗ ಟ್ರೈನ್ಡ್ ಪ್ರೊಫೆಷನಲ್ ಟ್ರೈನರ್ ಇರ್ತಾರೆ ಅವ್ರ ಹತ್ರ ಹೋಗಿ ನೀವು ಎಕ್ಸಸೈಸ್ ಮಾಡಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ನೀವಾಗೆ ನಿಮ್ಮ ಮನಸ್ಸಿನ ಮೇಲೆ ಮಾಡಿದರೆ, ನಾನು ಇವತ್ತು 1 ವಾರದಲ್ಲಿ ನಾನು ಇಷ್ಟು ಮಾಡ್ತೀನಿ, ನಾನು ಇಷ್ಟು ವೆಟ್ ಕಡಿಮೆ ಮಾಡ್ತೀನಿ, ಆ ಥರ ಮಾಡಕ್ಕೆ ಹೋದರೆ ಅದು ನಮಗೆ ಸೂಟ್ ಆಗಲ್ಲ, ಅದರಿಂದ ಏನೋ ರಿಬೌಂಡ್ ಜಾಸ್ತಿ ಆಗುತ್ತೆ.
0: ಡಾಕ್ಟರ್ ಸರ್, ತಾವು ಹೇಳಿದ್ರೆ ಟ್ರೈನರ್ ಗೈಡೆನ್ಸ್ನಲ್ಲಿಯೇ ಮಾಡಿ ಅಂತ, ಅಂತ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾಳ್ಮೆಯನ್ನು ನಾವು ಕಳ್ಕೊಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಯಾರಿಗಾದ್ರೂ ತೂಕ ಜಾಸ್ತಿ ಮಾಡ್ಕೋಬೇಕು ಅಥವಾ ತೂಕ ಕಮ್ಮಿ, ವೇಟ್ ಗೇನ್ ಅಥವಾ ವೇಟ್ ಲಾಸ್ಗೋಸ್ಕರ ಬಹಳಷ್ಟು ಸಪ್ಲಿಮೆಂಟ್ಸು, ಬಹಳಷ್ಟು ವಿಷಯಗಳಲ್ಲಿ ಸ್ಟೆರಾಯ್ಡ್ ಇದು ಅದು ತಗೋತಾರೆ, ಅದು ಕೂಡ ಈ ಒಂದು ಪಾರ್ಶ್ವವಾಯು ಅಥವಾ ಯಂಗ್ ಸ್ಟ್ರೋಕ್ ಅಥವಾ ಸ್ಟ್ರೋಕಿಗೆ ಕಾರಣ ಆಗಬಹುದು?
1: ಹೌದು ಸರ್, ಡೆಫಿನೆಟ್ಲಿ ಆಗ್ಬೋದು. ಯಾಕಂತಂದ್ರೆ ಎನಿಥಿಂಗ್ ವಿಚ್ ಈಸ್ ಯಾವ್ದಾದ್ರೂ ಒಂದು ನಾವು ನೈಸರ್ಗಿಕ ಇಲ್ಲದೆ ಇರುವಂತಹ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ತಗೊಳ್ಳೋದ್ರಿಂದ, ಇದು ಪ್ರೋಟೀನ್ ಆಗಿರ್ಬೋದು, ಯಾವ್ದಾದ್ರು ಶೇಕ್ ಆಗಿರ್ಬೋದು, ಎನಿಥಿಂಗ್, ಅದು ಎಷ್ಟರ ಮಟ್ಟಿಗೆ ಐಡಿಯಲ್ ಇದೆ, ಅದು ಸೈಂಟಿಫಿಕ್ ಇದೆ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ತಗೊಳ್ಳೋದು, ಮತ್ತು ಅದರ ಪ್ರಮಾಣ ಎಷ್ಟು ಪ್ರಮಾಣ ತಗೋತಾ ಇದ್ದೀರಿ, ಆ ತಗೊಳ್ಳುವಂಥ ಪ್ರಮಾಣ ನಿಮ್ಮ ಶರೀರಕ್ಕೆ ಮ್ಯಾಚ್ ಆಗ್ತಾ ಇದ್ದಿಲ್ಲ ಅದನ್ನು ನೋಡ್ಕೋಬೇಕು. ಕೆಲವೊಂದ್ಸರಿ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆಮೇಲೆ ನಿಮ್ದು ತೂಕ ಅಂತೀವಿ, ನಿಮ್ದು ಹೈಟ್ ಅಂತೀವಿ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರ ಒಂದು ಲೆವೆಲಿಗೆ ನೀವು ಅದನ್ನು ಕನ್ಸ್ಯೂಮ್ ಮಾಡಿದರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ ನೀವು ಅದನ್ನು ಇವಾಗ ಅನ್ಪ್ರೊಫೆಷನಲ್ ವೇನಲ್ಲಿ ತೊಗೊಂಡ್ರೆ, ಅಂದರೆ ನೀವು ವಿದೌಟ್ ಎನಿಬಡೀಸ್ ಗೈಡೆನ್ಸ್, ವಿದೌಟ್ ದ ಮೆಡಿಕಲ್ ಸೂಪರ್ವಿಷನ್ ನೀವು ತೊಗೊಂಡ್ರೆ ಅದರ ದುಷ್ಪರಿಣಾಮ ಆಗುತ್ತೆ. ಮತ್ತು ಸಾಕಷ್ಟು ಸ್ಟಡಿಗಳು ಪ್ರೂವ್ ಮಾಡಿದ್ದಾರೆ ಕಿ ಈವನ್ ಕನ್ಸಂಪ್ಷನ್ ಆಫ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಜನರಿಗೆ ಸ್ಟ್ರೋಕು ಅಥವಾ ಬೇರೆ ತರ ಹೃದಯ ರೋಗಗಳು ಆಗ್ತಾ ಇದೆ ಅಂತ ಅದಕ್ಕೂ ಒಂದು ಒಂದು ಸೈಂಟಿಫಿಕ್ ಪ್ರೂಫ್ ಇದೆ ಸರ್.
0: ಇದಾಯ್ತು ಆಡಿಟಿವ್ಸ್ ಅಥವಾ ಸ್ಟೆರಾಯ್ಡ್ ಇದು ಅದು ಅಬ್ಯೂಸ್ನಿಂದ. ಇನ್ನೊಂದು ಬಹಳ ಟ್ರೆಂಡಿಂಗ್ ಆಗಿರೋ ವಿಷಯ, ಏಕೆಂದ್ರೆ ತಾವು ಹೇಳಿದ್ರೆ ಬ್ಲಡ್ ಅಲ್ಲಿರೋ ಫ್ಯಾಟ್ ನ ಅವಾಗ ಅವಾಗ 6 ತಿಂಗಳಲ್ಲಿ ಚೆಕ್ ಮಾಡಿ, ಕೀಟೋಜೆನಿಕ್ ಡಯಟ್, ಆಟ್ಕಿನ್ಸ್ ಡಯಟ್, ಕಾರ್ನಿವೋರಸ್ ಡಯಟ್, ಈ ಡಯಟ್ ಗಳಿಂದ ನಾನು ಕಿವಿಯಲ್ಲಿ ನೋಡಿದ್ದೇವೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕಿಗೆ ಒಳಗಾಗ್ತಾರೆ. ಏನು ಹೇಳಿಕೆ?
1: ಅದೇ ಸರ್, ತಗೊಳ್ಳಿಕ್ಕೆ ನಡ್ಡಿಲ್ಲ, ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮಾನಿಟರ್ಡ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೇಳೋಕೆ ಇಷ್ಟಪಡೋದೇ, ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಮ ಇಚ್ಛೆ ಪ್ರಕಾರ ನೀವು ತಗೋಬಾರ್ದು, ಅದನ್ನ ಒಂದು ಒಂದು ಮೆಡಿಕಲ್ ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಮತ್ತೆ ನಾನು ಮೋಸ್ಟ್ ಇನ್ನೊಂದು ವಿಷಯ ಅಂತಂದ್ರೆ, ಬಹಳಷ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಡೈರೆಕ್ಟ್ಲಿ ಸಿಗುತ್ತೆ, ತಗೊಂತಾರೆ, ಬಟ್ ಅದನ್ನ ಪ್ರಾಪರ್ ಆಗಿ ಒಂದು ಸೂಪರ್ವಿಷನ್ ಅಲ್ಲಿ ತಗೊಂಡ್ರೆ ಅದರಿಂದ ಏನು ದುಷ್ಪರಿಣಾಮ ಇಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಪರಿಣಾಮ ಆಗುತ್ತೆ. ಬಟ್ ಇಟ್ ನೀಡ್ಸ್ ಟು ಬಿ ಮಾನಿಟರ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಅಂದ್ರೆ ಯುವ ಪಾರ್ಶ್ವವಾಯು ಕಾರಣಗಳು ಮತ್ತು ಲಕ್ಷಣಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಿಂದ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ KLEಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ, ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ

ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಯಾವೆಲ್ಲ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬಹುದು, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ಬೋದು?
2: ಸರ್, ದಿನನಿತ್ಯ ವ್ಯಾಯಾಮ ಮಾಡಬೇಕು. ನಿಮಗೆ ವ್ಯಾಯಾಮ ಮಾಡಲಿಕ್ಕೆ ಸಮಯ ಸಿಗಲ್ಲ ಅಂತ ನಾವೇನು ಎಕ್ಸ್ಕ್ಯೂಸ್ ಕೊಡ್ತೀವಲ್ಲ, ಅದು ತಪ್ಪು. ಸಾಧ್ಯ ಇದ್ದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ನಿಮ್ಮ 24 ತಾಸದಲ್ಲಿ ಒಂದು 20 ನಿಮಿಷ ವಾಕ್ ಮಾಡಿದರೆ ದಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಅದರ ಜೊತೆಯಲ್ಲಿ ನಾವು ಲಿಫ್ಟ್ ಅನ್ನ ಉಪಯೋಗ ಮಾಡಬಾರ್ದು, ಅದ್ರ ಬದಲಿ ನಾವು ಸ್ಟೇರ್ಕೇಸ್ ಅನ್ನ ಯೂಸ್ ಮಾಡಬೇಕು. ಆಹಾರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವೆಜಿಟೇಬಲ್ಸ್ ಕನ್ಸಂಪ್ಷನ್ ಮಾಡಬೇಕು. ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ ಸರ್, ಸ್ಟ್ರೆಸ್ ಯಾರಿಗೆಲ್ಲ, ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ಸನ್ನ ನೀವು ಯಾವ ಥರ ತಗೊಂತೀರಿ, ಆ ಸ್ಟ್ರೆಸ್ಸನ್ನು ನೀವು ಯಾವ ಥರ ಕೋಪ್ ಅಪ್ ಮಾಡ್ತೀರಿ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ದು ಬೇರೆ ಲೈಫ್ ಸ್ಟೈಲ್ ಅಂತಂದರೆ, ಈಗ ನಾವು ಸಾಕಷ್ಟು ಜನ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀವಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಒಂದು ಲಿಮಿಟೆಡ್ ವೇ, ಕಂಟ್ರೋಲ್ಡ್ ವೇದಲ್ಲಿ ಮಾಡಿದರೆ ಇಟ್ಸ್ ವಿ ಕ್ಯಾನ್ ಪ್ರಿವೆಂಟ್. ಬಟ್ ಇಫ್ ಯು ಅಂದರೆ ನೀವು ಅದನ್ನು ಬಿಟ್ಟರೆ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಆಮೇಲೆ ಸಿಗರೇಟ್ ಸ್ಮೋಕಿಂಗ್, ಅವ್ರ ಕನ್ಸಂಪ್ಷನ್ ಆಫ್ ಟೊಬ್ಯಾಕೊ ಅಂತಂದರೆ ತಂಬಾಕು ಪದಾರ್ಥಗಳ ಸೇವನೆ, ಅದು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಖೈನಿ ಆಗಿರ್ಬೋದು, ಏನೂ ಆಗಿರ್ಬೋದು, ಯಾವುದೇ ಥರದ ತಂಬಾಕು ಪದಾರ್ಥನ ಒಂದು ಸೇವನೆ ಮಾಡೋದ್ರಿಂದ ಸ್ಟ್ರೋಕ್ ಅಂದರೆ ಯಂಗ್ ಸ್ಟ್ರೋಕ್ ಆಗುವ ಚಾನ್ಸಸ್ ಡೈರೆಕ್ಟ್ಲಿ ಡಬಲ್ ಆಗುತ್ತೆ. ಓಕೆ, ಅದು ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ನೀವು ಸ್ಟ್ರೋಕನ್ನು ಯಂಗ್ ಸ್ಟ್ರೋಕ್ ಅಂತ ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಎಷ್ಟಾಗತ್ತೆ ಅಷ್ಟು ಕೊಬ್ಬಿನ ಅಂಶ ಕಡಿಮೆ ಇರುವ ಆಹಾರವನ್ನು ಸೇವನೆ ಮಾಡಿದರೆ ಡೆಫಿನೆಟ್ಲಿ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ಅನ್ನು ಅವಾಯ್ಡ್ ಮಾಡ್ಬೋದು.
1: ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ಅಡಿಕ್ಷನ್ಗಳ ಬಗ್ಗೆ ತಾವು ಮಾತನಾಡ್ತಿದ್ರಿ, ಟೊಬ್ಯಾಕೋ ಇರಲಿ ಆಲ್ಸೋ ಆಲ್ಕೋಹಾಲ್ ಇರಲಿ, ಇತ್ತೀಚಿನ ದಿನಗಳಲ್ಲಿ ಅದು ಯಾರು ಸೇವಿಸುವುದಿಲ್ಲ ಅವರನ್ನ ವಿಭಿನ್ನವಾಗಿ ನೋಡ್ತಾರೆ. ಇಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ಅಂತ ಪ್ರಾರಂಭ ಮಾಡ್ತಾರೆ, ಅಥವಾ ಫೋಮೋ ಅಂತ ಹೇಳ್ತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲರೂ ಸೇವಿಸ್ತಾ ಇದ್ದಾರೆ, ನಾನು ಸೇವಿಸಲೇಬೇಕು ಅಂತ, ಇದು ಬಹಳ ಕಾಮನ್ ಆಗಿದೆ. ಇದು ಕೂಡ ಒಂದು ಕಾರಣ ಆಗ್ತಾ ಇದೆಯಾ?
2: ಹೌದು ಸರ್, ಇದು ಕೂಡ ಒಂದು ಕಾರಣ ಇದೆ. ಅದನ್ನ ನೋಡಿ, ಇವಾಗ ಏನು ಇದು ಸಮಥಿಂಗ್ ನಾವೇನಂತೀವಿ ನ್ಯೂ ನಾರ್ಮಲ್ ಅಂತ ಹೇಳ್ತಾ ಇದ್ದೇವೆ. ಈಗಿನ ಸೊಸೈಟಿಯಲ್ಲಿ ನೀವು ಡ್ರಿಂಕ್ ಮಾಡಲ್ಲ, ಸೋಷಿಯಲ್ ಡ್ರಿಂಕ್ ನೀವು ಮಾಡಲ್ಲ ಅಂತಂದ್ರೆ ನಿಮಗೆ ಒಂದು ಅದೇ ನೀವೇನು ಹೇಳಿದ್ರಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಬಟ್ ಏನಿದೆ, ಎನಿಥಿಂಗ್ ಏನಾದರೂ ನೀವು ಸೇವನೆ ಮಾಡ್ತಾ ಇದ್ದಾರಲ್ಲ, ಅದು ಒಂದು ತುಂಬಾ ಲಿಮಿಟೆಡ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ಯಾವುದು ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳೋದಿಲ್ಲ, ಕನ್ಸಂಪ್ಷನ್ ಆಫ್ ಅಂದ್ರೆ ಸೇವನೆ ಮಾಡೋದು, ಆಲ್ಕೋಹಾಲ್ ಸೇವನೆ ಮಾಡೋದು ಅಥವಾ ಧೂಮಪಾನ ಸೇವನೆ ಮಾಡೋದು ಲಿಮಿಟೆಡ್ ಮಾಡಿ, ಜಾಸ್ತಿ ಮಾಡಿ, ಮೀಡಿಯಂ ರೇಂಜ್ ಅಲ್ಲಿ ಮಾಡಿ, ಅದರ ದುಷ್ಪರಿಣಾಮ ಆಗೋದಿಲ್ಲ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಜಗತ್ತೇನಂತದೆ, ಜನ ಏನಂತಾರೆ, ಅದನ್ನ ಅದು ಇಂಪಾರ್ಟೆಂಟು ಅಥವಾ ನಿಮ್ಮ ಲೈಫ್, ನಿಮ್ ಹೆಲ್ತ್ ಅದು ಇಂಪಾರ್ಟೆಂಟ್, ಅದನ್ನ ನೋಡ್ಕೋಬೇಕು. ಆಮೇಲೆ ಇವಾಗ ಯಂಗ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದೀನಿ, ಇವಾಗ ವಿಚಾರ ಮಾಡಿ, ಒಂದು 45 ವರ್ಷದ ಹುಡುಗನಿಗೆ ಸ್ಟ್ರೋಕ್ ಆದ್ರೆ ಅವ್ರದ್ದೇನು ಇವಾಗ ಜಸ್ಟ್ ಮದುವೆ ಆಗಿರ್ತದೆ, ಮಕ್ಕಳು ಇರ್ತವೆ, ದ ಎಂಟೈರ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಎಲ್ಲ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಇವಾಗ ಅವರು ಒಂಥರ ಪ್ಯಾರ್ಲೆಸ್ ಆದ್ರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಸಫರ್. ನೀವು ಅದಕ್ಕೆ ನಾನು ಇದನ್ನು ನನ್ನ ಶಬ್ದಗಳು ಕಟವಾಗಿರ್ಬೋದು, ನಾನು ತುಂಬಾ ಸ್ಟ್ರೇಟ್ ಆಗಿ ಮಾತಾಡ್ತಾ ಇದ್ದೀನಿ, ಇದನ್ನ ಸ್ವಲ್ಪ ಹಾರ್ಶ್ ಇದೆ. ಬಟ್ ಈ ತರ ವಿಚಾರ ಮಾಡಿದಾಗ ನಿಮಗೆ ಸ್ಮೋಕಿಂಗ್ ಮಾಡೋಕ್ಕಿಂತ ಮುಂಚೆನೂ ನಿಮಗೆ ಒಂದು ಭಯ ಬರುತ್ತೆ, ಮತ್ತೆ ನೀವು ಧೂಮಪಾನ ಆಗಲಿ ಅಥವಾ ನಿಮ್ದು ಏನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ವಿಚಾರ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಅನಿಸುತ್ತೆ, ಓಕೆ ಜನ ಏನು ಆಡ್ತಾರೆ ಮಾತಾಡ್ತಾರೆ ಮಾತಾಡಲಿ, ಬಟ್ ಮೈ ಲೈಫ್, ನನ್ನ ಜೀವನ, ನನ್ನ ಆರೋಗ್ಯ ಇಂಪಾರ್ಟೆಂಟ್ ಅನ್ಕೊಂಡ್ಬಿಟ್ಟು ನೀವು ಅದರಿಂದ ದೂರ ಇದ್ರೆ ಡೆಫಿನೆಟ್ಲಿ ನಿಮ್ದು ಸ್ಟ್ರೋಕ್ ಅಥವಾ ಯಂಗ್ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡ್ತಾರೆ, ಧೂಮಪಾನವನ್ನ ಕ್ವಿಟ್ ಮಾಡ್ತಾರೆ, ಆದ್ರೆ

0: ಒಕೇಶನಲಿ ಡ್ರಿಂಕ್ ಮಾಡ್ತಾರೆ. ಅಂಥವರಿಗೆ ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಹೆಮರೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತಾ?
1: ಇಲ್ಲ ಸರ್, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದರೆ ಮದ್ಯಪಾನ ಅಂತ ಏನಿದೆ ಅಲ್ಲ, ಇದು ತುಂಬ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನೀವು ಒಕೇಶನಲ್ಲಿ ಮಾಡಿದರೆ ಚಾನ್ಸಸ್ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಇದೆ, ಯು ಕ್ಯಾನ್ ಹೇಳ್ಬೋದು ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಬಟ್ ನಿಮ್ದು ಲಿಮಿಟೇಷನ್ ಜಾಸ್ತಿ ಆದರೆ ಡೆಫಿನೆಟ್ಲಿ ನೀವು ಹೈ ರಿಸ್ಕಲ್ಲಿ ಬರ್ತೀರಾ. ಸೊ ಇಟ್ ಈಸ್ ಫಾರ್ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಅಕ್ಸೆಪ್ಟೇಬಲ್. ಏನಾಗುತ್ತೆ, ಸೊ ನಾವು ಕೆಲವೊಂದ್ಸರಿ ಅಂತೀವಿ ಸಮ್ ಲೆವೆಲ್ ಇಟ್ ಇಸ್ ಅಕ್ಸೆಪ್ಟೆನ್ಸ್ ಅಂತೇಳ್ತೀವಿ, ಅದೇನಾಗುತ್ತೆ ಅಭ್ಯಾಸ ಆಗಿಬಿಡ್ತದೆ.
0: ಕಂಪ್ಲೀಟ್ ಫ್ರೀಡಮ್
1: ಸಿಕ್ಕಂಗೆ ಆಗ್ತದೆ, ಅದು ಅಭ್ಯಾಸ ಆದಂಗೆ ಆಗ್ತದೆ. ಆಮೇಲೆ ಅದಕ್ಕೆ ನಾವು ಹೇಳೋದು ಅವಾಯ್ಡ್ ಮಾಡಿ ಅಂತ, ದಟ್ ಈಸ್ ದ ಬೆಸ್ಟ್ ಆಪ್ಷನ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಡಯಟ್ ಆಯ್ತು, ಆಹಾರ ಆಯ್ತು, ಆಲ್ಕೋಹಾಲ್ ಟೊಬ್ಯಾಕೋನು ಆಯ್ತು, ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ಟ್ರೆಸ್, ಚಿಂತೆ, ಅದ್ರ ಬಗ್ಗೆ ತಿಳಿಸಿ.
1: ಸರ್, ನಾನು ಮುಂಚೆನೆ ಹೇಳಿದ್ದೀನಿ, ಚಿಂತೆ ಎಲ್ಲರಿಗೂ ಇರುತ್ತೆ. ಹುಟ್ಟಿರೋ ಮಕ್ಕಳಿಂದ ವಯಸ್ಸಾದವರವರೆಗೆ ಯಾವ್ದ ಒಂದಿಲ್ಲ ಒಂಥರ ಸ್ಟ್ರೆಸ್ ಇದ್ದೇ ಇರುತ್ತೆ. ಅದಕ್ಕೆ ಸ್ಟ್ರೆಸ್ ಇದೆ ಅಂತಕೊಂಡ್ಬಿಟ್ಟು ನಾವು ಎಲ್ಲ ನಮ್ಮ ತಲೆ ಮೇಲೆ ಏನೋ ಆಕಾಶ ಬಿದ್ದವ್ರ ತರ ಮಾಡೋದ್ರ ಬಗ್ಗೆ ಅರ್ಥಿಲ್ಲ. ಸ್ಟ್ರೆಸ್ ಇದೆ ಅಂತಂದ್ರೆ ಒಂದು, ನೀವು ಯಾರ ಜೊತೆ ಮಾತಾಡಬಹುದು ನಿಮ್ ಸ್ಟ್ರೆಸ್ ತಗೊಂಡು, ಅದು ನಿಮ್ ವೈಫ್ ಆಗಿರ್ಬೋದು, ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ ಕಲೀಗ್ಸ್ ಆಗಿರ್ಬೋದು. ನೀವು ಮಾತಾಡೋದ್ರಿಂದ ನಿಮ್ ಸ್ಟ್ರೆಸ್ ಲೆವೆಲ್ ಒಂದ್ ಲೆವೆಲ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ ಅವ್ರು ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಲಿಲ್ಲ ಅಷ್ಟೇ, ದೇ ವಿಲ್ ಕನ್ಸೋಲ್ ಯು. ದೇರ್ ಆರ್ ಮೆನಿ ವೇಸ್, ಸಾಕಷ್ಟು ದಾರಿಗಳಿದಾವೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ. ಓಕೆ, ಮತ್ತೆ ಇನ್ನೊಂದು, ಸ್ಟ್ರೆಸ್ ಎದಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್, ಅದಕ್ಕೆ ಸೊಲ್ಯೂಷನ್ ಹುಡ್ಕೋದ್ಬಿಟ್ಟು ನಾವು ಆ ಥರದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸ್ಟ್ರೆಸ್ ಡಬಲ್ ಆಗುತ್ತೆ. ನನ್ನ ಸಜೆಷನ್ ಏನಿದೆ ಸರ್, ಸ್ಟ್ರೆಸ್ ಅನ್ನ ಅದಕ್ಕೊಂದು ಸೊಲ್ಯೂಷನ್ ಹುಡುಕಾಡ್ಕೊಂಡ್ಬಿಟ್ಟು ಆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ. ಆದರೆ ಅಟ್ಲೀಸ್ಟ್ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಬೋದು, ಅದರಲ್ಲಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ತ್ ಮೇಲೆ ಇಶ್ಯೂ ಆಗೋದಿಲ್ಲ. ಬಟ್ ಎಸ್, ನೀವು ಸ್ಟ್ರೆಸ್ ಜಾಸ್ತಿ ತಗೊಂತ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ಮ ಶರೀರದಲ್ಲಿ ಆಗ್ತಿರುವ ಎಲ್ಲ ಚೇಂಜಸ್, ಆಲ್ ದ ಬಯೋಕೆಮಿಕಲ್ ಚೇಂಜಸ್ ಏನಾಗುತ್ತಲ್ಲ, ಅದು ಇನ್ಡೈರೆಕ್ಟ್ಲಿ ನಿಮ್ಮ ಬ್ಲಡ್ ಅಲ್ಲಿ ಫ್ಯಾಟ್ ಡಿಪಾಸಿಷನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ದ ಫ್ಯಾಟ್ ಡಿಪಾಸಿಷನ್ ಇನ್ ದ ಬ್ಲಡ್ ಅಂತ ಹೇಳ್ತೀವಿ. ಫ್ಯಾಟ್ ಕಂಟೆಂಟ್ ಅಂತ ಇರುತ್ತಲ್ಲ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಅಂತೀವಲ್ಲ, ಆ ಬ್ಯಾಡ್ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಸ್ಟ್ರೆಸ್ ಇಸ್ ದ ಒನ್ ಆಫ್ ದ ರೀಸನ್. ಸೊ ದಟ್ ಕುಡ್, ಅದರಲ್ಲಿಂದ ಏನಾಗುತ್ತೆ, ನಿಮಗೆ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಸ್ಟ್ರೆಸ್ ಅನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು.
0: ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ, ವ್ಯಾಯಾಮದ ಬಗ್ಗೆ ಮಾತನಾಡಿದ್ವಿ, ಈ ಎಲ್ಲ ವ್ಯಸನದ ಬಗ್ಗೆ ಮಾತನಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ಲೀಪ್, ನಿದ್ರೆ, ಅದ್ರ ಬಗ್ಗೆ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಇಗ್ನೋರ್ ಮಾಡ್ತಾ ಇದ್ದಾರೆ.
1: ಐ ಮೀನ್, ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ದಿನದಲ್ಲಿ ಕನಿಷ್ಠ ಪಕ್ಷ 8 ತಾಸು ನಿದ್ದೆ ಮಾಡಬೇಕು. 24 ಗಂಟೆಯಲ್ಲಿ 8 ತಾಸು ನಿದ್ದೆ ಮಾಡಬೇಕು ಮಿನಿಮಮ್. ಆ 8 ತಾಸು ನಿದ್ದೆ ಮಾಡ್ಲಿಕ್ಕೆ ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್ ಅಗೇನ್ ಮತ್ತೆ ಸ್ಟ್ರೆಸ್ ಆಗುತ್ತೆ. ಆಲ್ ಇಟ್ಸ್ ಲೈಕ್ ಎ ವಿಷಿಯಸ್ ಸೈಕಲ್, ಒಂದಕ್ಕೊಂದು ರಿಲೇಷನ್ ಇದೆ. ನಾವು ಬಹಳ ಸರಿ ಏನ್ ಮಾಡ್ತೀವಿ, ಮನಗೋ ಟೈಮ್ನಲ್ಲಿ ಮೊಬೈಲ್ ನೋಡದೆ, ಮನಗೋ ಟೈಮಲ್ಲಿ ಏನೋ ಟಿವಿ ನೋಡೋದು, ಅಥವಾ ಏನಾದರೂ ಅದೊಂದು ಟೈಮ್ ರೆಸ್ಟ್ರಿಕ್ಷನ್ ನಾವು ಮಾಡ್ಕೊಳ್ಬೇಕು. ನಾವು ಟೈಮ್ ಟೇಬಲ್ ಮಾಡ್ಕೊಳ್ಳೇಬೇಕು. ನಾನು ಈ ಟೈಮಿಂದ ಈ ಟೈಮ್ ಒಳಗೆ ನಾನು ನಿದ್ದೆ ಟೈಮ್ ಇದೆ, ನಾನು ನಿದ್ದೆ ಮಾಡಲೇಬೇಕು. ಆ ಥರ ಮಾಡಿಕೊಂಡ್ರೆ ಮಾತ್ರ ಪಾಸಿಬಲ್ ಇದೆ. ಮತ್ತೆ ನಿದ್ದೆ ಸಲುವಾಗಿ ನಿದ್ದೆ ಆಗ್ತಾ ಇಲ್ಲ, ನಿದ್ದೆಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದ್ಕೊಂಡ್ಬಿಟ್ರೆ ಅದು ಏನು ಹೆಲ್ಪ್ ಆಗೋದಿಲ್ಲ.
0: ಫಿಸಿಯೋಥೆರಪಿ ಬಗ್ಗೆ ಮಾತನಾಡೋಣ ಡಾಕ್ಟರ್ ಸರ್. ಯಂಗ್ ಸ್ಟ್ರೋಕ್ಗೆ ಫಿಸಿಯೋಥೆರಪಿ ಹೆಂಗೆ ಹೆಲ್ಪ್ ಮಾಡುತ್ತೆ? ಆ್ಯಂಡ್ ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಹೇಳ್ತಾರೆ, ಮೊದಲನೇ ಸ್ಟ್ರೋಕ್ ಆದಾಗ 24 ಅಥವಾ 48 ಅವರ್ಸ್ನಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಂಗ್ ಸ್ಟ್ರೋಕ್ ಅಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂತಂದ್ರೆ ದೇ ಆರ್ ವೆರಿ ಯಂಗ್. ಆಮೇಲೆ ಕಂಪೇರ್ ಮಾಡಿದ್ರೆ ಓಲ್ಡ್ ಸ್ಟ್ರೋಕ್ಗೆ ಯಂಗ್ ಸ್ಟ್ರೋಕ್ ಕಂಪೇರ್ ಮಾಡಿದ್ರೆ ಯಂಗ್ ಸ್ಟ್ರೋಕ್ ಆರ್ ಮೋರ್ ಚಾನ್ಸ್ ಆಫ್ ಸರ್ವೈವಲ್. ಸೊ ಇಮಿಡಿಯೇಟ್ 24 ತಾಸಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಫರ್ದರ್ ಡಿಟೋರೇಷನ್ ಏನು ಅಂತೀವಲ್ಲ, ಫರ್ದರ್ ಬ್ರೈನ್ ಡ್ಯಾಮೇಜ್ ಅನ್ನ ಆಗಲಿ ಅಥವಾ ಫರ್ದರ್ ಮಸ್ಕ್ಯುಲೋಸ್ಕೆಲಿಟಲ್ ಅಂದ್ರೆ ನಿಮ್ಮ ಮೌನ್ಸ್ಗಳು ಮತ್ತೆ ಮೂಳೆಗಳಲ್ಲಿ ಏನು ಸ್ಟ್ರೆಂತ್ ಏನು ಕಡಿಮೆ ಆಗಿದೆ ಅದನ್ನು ರಿಕವರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಗುಡ್ ಸರ್.
0: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ರಚಿಸಲು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತದೆ?
1: ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ಮೆದುಳಿನಲ್ಲಿ ಹೊಸ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀವಿ. ಇವಾಗ ಬಿಕಾಸ್ ಆಫ್ ದ ಡ್ಯಾಮೇಜ್, ಏನೋ ಡ್ಯಾಮೇಜ್ ಆಗಿದೆ, ಆ ನರಗಳು ತಮ್ಮ ಕೆಲಸ ಮಾಡ್ತಾ ಇಲ್ಲ, ಅದನ್ನ ಸರೌಂಡಿಂಗ್ ನಾರ್ಮಲ್ ನರ್ವ್ಸ್ ಏನಿರುತ್ತಲ್ಲ ಅದನ್ನ ಆ ಕೆಲಸವನ್ನು ಕ್ಯಾರಿ ಓವರ್ ಮಾಡ್ತಾ ಇದ್ದಾರೆ, ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಫಿಸಿಯೋಥೆರಪಿಯಲ್ಲಿ ನಾವು ರಿಪೀಟೆಡ್ ಮೂವ್ಮೆಂಟ್ಸ್ ಮಾಡಿಸ್ತೀವಿ, ಟಾಸ್ಕ್ ಓರಿಯಂಟೆಡ್ ಆಕ್ಟಿವಿಟಿ ಮಾಡ್ತೀವಿ. ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಅನ್ನ ರಿಪೀಟೆಡ್ ಮಾಡೋದ್ರಿಂದ ಅದೇನಾಗುತ್ತೆ, ಆ ಮೆದುಳಿನ ಭಾಗ ಏನೋ ತನ್ನ ಮೂವ್ಮೆಂಟ್ ಅನ್ನು ಕಳೆದುಕೊಂಡಿದೆ, ಆ ಮೂವ್ಮೆಂಟ್ ಅನ್ನ ಮೆದುಳು ಅರ್ಥ ಮಾಡ್ಕೊಳ್ಳುತ್ತೆ, ಆ ಮೂವ್ಮೆಂಟ್ ಅನ್ನ ಕಲಿಯುತ್ತೆ ರಿಪಿಟೇಷನ್ ಇಂದ. ಅದರಿಂದ ಏನಾಗುತ್ತೆ, ನ್ಯೂ ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ, ಹೀಗಾಗಿ ನ್ಯೂರಲ್ ಪ್ಲಾಸ್ಟಿಸಿಟಿ ಡೆವಲಪ್ ಆಗುತ್ತೆ. ಸೊ ಫಿಸಿಯೋಥೆರಪಿಯಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಾವು ಅಂದ್ರೆ ಅಡ್ವಾನ್ಸ್ ಮೊಡಾಲಿಟಿ ಅನ್ಬಹುದು, ಮಷೀನ್ಸ್ ಅನ್ಬಹುದು, ಎಕ್ಸಸೈಸ್ ಪ್ರೋಟೋಕಾಲ್ ಅನ್ಬಹುದು, ಅದನ್ನ ನಾವು ರಿಪೀಟೆಡ್ಲಿ ಮಾಡಿಸೋದ್ರಿಂದ ಡೆಫಿನೆಟ್ಲಿ ಆ ಯಂಗ್ ಸ್ಟ್ರೋಕ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ.
0: ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಸರ್, ಈಗ ಫಿಸಿಯೋಥೆರಪಿಯಿಂದ ಸ್ಟ್ರೋಕ್ ಆದವರಿಗೆ ಕಂಪ್ಲೀಟ್ ಆಗಿ ಒಂದು ಸ್ವತಂತ್ರವಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ?
1: ಸರ್, ಇದೆಲ್ಲ ಇದು ತುಂಬಾ ಕಷ್ಟಕರ ಕ್ವಶನ್ ಸರ್. ಯಾಕಂತಂದ್ರೆ ಹೇಗಿದೆ, ಅಂಶಗಳಿವೆ. ಫಾರ್ ಎಕ್ಸಾಂಪಲ್, ಪೇಷಂಟ್ ತುಂಬಾ ಲೇಟ್ ಆಗಿ ಬಂದ್ರೆ ನಾವು 100% ರಿಕವರ್ ಎಕ್ಸ್ಪೆಕ್ಟ್ ಮಾಡಕ್ ಬರಲ್ಲ. ಪೇಷಂಟ್ ಬೇಗ ಬಂದ್ರೆ ಮತ್ತೆ ಆಮೇಲೆ ಪೇಷಂಟ್ ಪಾರ್ಟಿಸಿಪೇಷನ್, ಪೇಷಂಟ್ ತಾನ್ ಎಷ್ಟು ಇಂಟ್ರೆಸ್ಟ್ ಆಗಿ ಎಕ್ಸಸೈಸ್ ಮಾಡ್ತಾರೆ ಅದು ಒಂದು. ಮತ್ತೆ ಕೆಲವೊಂದು ಕಂಡೀಷನ್ ಲೈಕ್ ಪ್ರೀ ಮಾರ್ಬಿಡಿಟಿ ಅಂತೀವಿ, ಪೇಷಂಟ್ಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇದೆಯಾ, ಬಿಪಿ ಶುಗರ್ ಡಯಾಬಿಟಿಸ್ ಏನಾದರೂ ಇದೆಯಾ, ಆಮೇಲೆ ಪೇಷಂಟ್ ಒಬೆಸಿಟಿ ಏನಾದರೂ ಇದೆಯಾ, ಅವ್ರು ಪ್ರೀ ಎಕ್ಸಿಸ್ಟಿಂಗ್ ಮಾರ್ಬಿಡಿಟಿ ಏನಾದರೂ ಇದ್ರೆ ಅದರಲ್ಲಿ ಪ್ರೋಗ್ನೋಸಿಸ್ ಅಂದ್ರೆ ಇಂಪ್ರೂವ್ಮೆಂಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಯಂಗ್ ಸ್ಟ್ರೋಕು, ಅರ್ಲಿ ಇಂಟರ್ವೆನ್ಷನ್, ಬೇಗ ಬಂದೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದರೆ, ನಾವು ಸಾಕಷ್ಟು ಪೇಷಂಟ್ಗೆ ನೋಡಿದ್ದೀವಿ ಸರ್, 100% ರಿಕವರಿ ಆಗುವ ಸಾಧ್ಯತೆ ಇದೆ, ಇಲ್ಲಂತ ಅನ್ನೋದಿಲ್ಲ. ಬಟ್ ಅದರ್ ಫ್ಯಾಕ್ಟರ್ಸ್, ಬೇರೆ ಅಂಶಗಳಿವೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಾವು ಹೇಳ್ಬೋದು ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ.
0: ಡಾಕ್ಟರ್ ಸರ್, ಈಗ ಅಂತ ಸಂದರ್ಭದಲ್ಲಿ ತಾವು ತಮ್ಮ ಅನುಭವದಿಂದನೂ ಹೇಳ್ಬೋದು, ಯಾರಿಗಾದ್ರೂ ಸ್ಟ್ರೋಕ್ ಆಗಿದೆ ಅಂಡ್ ಫಿಸಿಯೋಥೆರಪಿ ಅವರು ತಗೋತಾ ಇದ್ರೆ, ವಿಲ್ ಪವರ್ ಎಷ್ಟು ಮುಖ್ಯ ಆಗುತ್ತೆ ಅವರ ಜೀವನದಲ್ಲಿ?
1: ಸರ್, ವಿಲ್ ಪವರ್ ಇದ್ರೇನೆ ಎಲ್ಲ ಸಾಧ್ಯ. ವಿಲ್ ಪವರ್ ಈಸ್ ಲೈಕ್ ಒನ್ ಬೂಸ್ಟಿಂಗ್ ಡೋಸ್ ಫಾರ್ ಅ ಫಿಸಿಯೋಥೆರಪಿಸ್ಟ್ ಅಂಡ್ ಆಲ್ಸೋ ಫಾರ್ ದ ಪೇಷಂಟ್. ಅಂದ್ರೆ ಇವಾಗ ನಾನು ಸಾಕಷ್ಟು ಪೇಷಂಟ್ ನೋಡಿದ್ದೀನಿ ಸರ್, ಇವಾಗ ನಾನು ಹೆಸರು ತಗೊಳ್ದಿಲ್ಲ, ಬಟ್ ಪೇಷಂಟ್ಸ್ಗಳು ದೇ ಆರ್ ಏಬಲ್ ಟು ವಾಕ್ ಇನ್ ದ ಮಿಡಲ್ ಆಫ್ ದ ಟ್ರಾಫಿಕ್. ಅಂತಂದ್ರೆ ಸ್ಟ್ರೋಕ್ ಆದ ನಂತರ ಅವ್ರಿಗೆ ನಡಿಲಿಕ್ಕೆ ಕೂತ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಇವತ್ತಿನ ತಾರೀಕಿನಲ್ಲಿ ಅವರು ತಮ್ಮ ವ್ಯಾಪಾರ ಅಂಗಡಿಗೆ ಹೋಗ್ತಾ ಇದಾರೆ, ತಾವು ನಡ್ಕೊಂಡ್ ಬರ್ತಾ ಇದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿರೋ ಪೇಷಂಟ್ಸ್ಗಳನ್ನು ನಾವು ನೋಡಿದೀವಿ. ಎಸ್, ಡೆಫಿನೆಟ್ಲಿ ಫಿಸಿಯೋಥೆರಪಿ ಸ್ವಲ್ಪ ಜಾಸ್ತಿ ಟೈಮ್ ವರ್ಗೆ ಬೇಕಾಗ್ಬಹುದು, 1-3 ತಿಂಗಳು ಬೇಕಾಗ್ಬಹುದು. ಬಟ್ ಅದರಲ್ಲಿ ಕಂಟಿನ್ಯೂಟಿ, ವಿಲ್ ಪವರ್, ಪೇಷಂಟ್ ವಿಲ್ ಪವರ್. ವಿಲ್ ಪವರ್ ಅಂತಂದ್ರೆ ನಾಟ್ ಓನ್ಲಿ ಅವರ್ ಪಾರ್ಟಿಸಿಪೇಷನ್, ಸೇಮ್ ಎಕ್ಸಸೈಸ್ ಅವ್ರ ಮನೆಯಲ್ಲಿ ಹೋಗಿ ಕೂಡ ಮಾಡಬೇಕು. ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
0: ಡಾಕ್ಟರ್ ಸರ್, ವಿಲ್ ಪವರ್ ಬಗ್ಗೆ ಮಾತನಾಡದೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ಅನುಭವಿಸಿರಬಹುದು, ಇಂಟರ್ನೆಟ್ ಕಾಲ ನಡೆದಿದೆ. ನೀವೇನಾದ್ರೂ ಸಜೆಸ್ಟ್ ಮಾಡಿದ್ರೆ ಅದರ ಬಗ್ಗೆ ಅವರು ತಮ್ಮ ಸರ್ಚ್ ಮಾಡಿ ತಮ್ಮದೇ ಆದಂತಹ ಒಂದು ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಎನ್ಕೌಂಟರ್ಡ್ ದಿಸ್ ವರ್ಡ್ ಕಾಲ್ಡ್ ಎ ಸೆಲ್ಫ್ ಮೆಡಿಕೇಶನ್. ವೈದ್ಯರೇ, ಅದ ನೀವು ಏನ್ ಹೇಳಿಕೆ?
1: ಸರ್, ಸೆಲ್ಫ್ ಮೆಡಿಕೇಶನ್ ನಾನು ಅಡ್ವೈಸ್ ಮಾಡೋದಿಲ್ಲ ಸರ್. ಏನಾಗುತ್ತೆ ಅದು, ಇವಾಗ ನೋಡಿ ಫಿಸಿಯೋಥೆರಪಿಯಲ್ಲಿ ನಾವು ಸುಮಾರು 6.5 ವರ್ಷ ಅಭ್ಯಾಸ ಮಾಡಿ ನಮ್ದು ಒಂದು ಎಜುಕೇಶನ್ ಅಂತಿದೆ, ಸೈಂಟಿಫಿಕ್ ವೇ ಅಲ್ಲಿ ನಾವು ಕಲ್ತಿರೋದು. ಅದನ್ನ ನೀವು 10 ನಿಮಿಷದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ನಾನು ಫಿಸಿಯೋಥೆರಪಿಸ್ಟ್ ಆಗ್ತೀನಿ ಆ ಥರ ಎಕ್ಸಸೈಸ್ ಮಾಡ್ತೀನಿ ಅಂತಂದ್ರೆ ಅದು ಏನು ಯೂಸ್ ಆಗಲ್ಲ. ಅದೇ ಥರ ನೀವು ಯೂಸ್ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ, ಎದಕ್ಕೆ ಯೂಸ್ ಮಾಡಬೇಕು, ಯಾವ ಒಳ್ಳೆ ಫಿಸಿಯೋಥೆರಪಿಸ್ಟ್ ಎಲ್ಲಿದ್ದಾನೆ ನೋಡ್ಲಿಕ್ಕೆ, ಒಳ್ಳೆ ಹಾಸ್ಪಿಟಲ್ ಎಲ್ಲಿದೆ ನೋಡ್ಲಿಕ್ಕೆ ನೀವು ಟೆಕ್ನಾಲಜಿ ಮತ್ತು ಯೂಟ್ಯೂಬ್ ಯೂಸ್ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ಕೊಂಡ್ಬಿಟ್ಟು ನೀವು ಫಿಸಿಯೋಥೆರಪಿ ಮನೇಲಿ ಮಾಡ್ತೀನಿ ಅಂತಂದ್ರೆ ನಾನು ಅದಕ್ಕೆ ಅಡ್ವೈಸ್ ಮಾಡೋದಿಲ್ಲ, ಅದು ಏನು ಹೆಲ್ಪ್ ಆಗೋದಿಲ್ಲ ಸರ್. ಬಿಕಾಸ್ ಸೈಂಟಿಫಿಕಲಿ ಪ್ರೊಫೆಷನಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಜುಕೇಟೆಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೇನೆ ನಿಮಗೆ ಅದು ಒಂದು ರಿಸಲ್ಟ್ ಬರುತ್ತೆ. ಅದು ಬಿಟ್ಟು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಏನು ಹೆಲ್ಪ್ ಆಗೋದಿಲ್ಲ
0: ಸರ್. ಸೋಷಿಯಲ್ ಮೀಡಿಯಾ ಅಥವಾ ಇದನ್ನ ನೋಡಿ ಅದನ್ನ ಪಾಲಿಸಿ ಅವರಿಗೆ ಹಾನಿ ಮಾಡ್ಕೊಂಡವ್ರು ತಮ್ಮ ಕಡೆ ಬಂದಿದ್ದಾರೆ,
1: ಅದೇ ಅದು ತರ ಆಗಿದೆ ಸರ್. ಕೆಲವೊಂದು ಪೇಷಂಟ್ಸ್ಗಳು, ನಾವು ಈಗ ನಮ್ದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ ಮಾಡೋಕೆ ಅದೊಂದು ಫಿಕ್ಸ್ ಟೈಮ್ ಅಂತ ಇರುತ್ತೆ. ಆನ್ಸೆಟ್ ಆದ ನಂತರ ಅಕ್ಯೂಟ್ ಸ್ಟೇಜ್, ಸಬ್ ಅಕ್ಯೂಟ್ ಸ್ಟೇಜ್, ಕ್ರೋನಿಕ್ ಸ್ಟೇಜ್ ಅಂತ ಇರುತ್ತೆ. ಆ ಸ್ಟೇಜ್ ಪ್ರಕಾರ ಪೇಷಂಟ್ ಬಂದ್ರೆ ನಾವು ಆ ಸ್ಟೇಜ್ ಪ್ರಕಾರ ಪ್ರೋಟೋಕಾಲ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾರೆ, ನಾವು ಈ ಒಂದು ಫಾಲೋಅಪ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ತಮ್ಮದೇ ಆದಂತ ಟ್ರೀಟ್ಮೆಂಟ್ ಸೈಮಿಡಿಯಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಗ್ರೂಪ್ ಈ ತರ, ಇನ್ನೊಂದು ಗ್ರೂಪ್ ಏನಂತಂದ್ರೆ ನಮ್ಮ ಕಡೆ ಬರದೇ, ನೀವೇನು ಹೇಳಿದ್ರಲ್ಲ, ನಮ್ಮ ಕಡೆ ಬರದೇ ಮತ್ತೊಂದು ಕಡೆ ಹೋಗಿ ಆಗಿರೋ ಕಂಡೀಷನ್ನ ಮತ್ತಷ್ಟು ಕೆಡಿಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನಮಗೆ ಹೇಳ್ತಾರೆ ಸರ್ ಇದು ಸರಿ ಮಾಡಿಕೊಡಿ. ಸೊ ಆ ಥರ ಕೇಸಸ್ ನೋಡಿದ್ದೀವಿ. ಬಟ್ ಅದು ಸೈಂಟಿಫಿಕಲಿ ಅದು ತುಂಬ ಕಷ್ಟ ಆಗುತ್ತೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಇದರಲ್ಲಿಂದ ಏನಾಗುತ್ತೆ, ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗೆ ಹಾನಿ ಆಗುತ್ತೆ ಹೊರತು ಉಪಯೋಗ ಏನಾಗೋದಿಲ್ಲ.
0: ಈ ಪ್ರಶ್ನೆ ಕೇಳುವ ಉದ್ದೇಶನೇ ಆದಿತ್ತು, ಏಕೆಂದರೆ ಎಲ್ಲರಿಗೂ, ಯಾರು ಈ ಒಂದು ವಿಷಯದಿಂದ ಹೋಗ್ತಾ ಇರ್ತಾರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಆದವರಿಗೆ ಅಂತಲ್ಲ, ಬೇರೆಯವರಿಗೂ, ನಾರ್ಮಲ್ ಜನರಿಗೂ ತಾಳ್ಮೆ ಅನ್ನೋದಿರುತ್ತೆ.
1: ಹೌದೌದು.
0: ಇವ್ರ ಕಡೆ ಒಂದು ಕೇಳಿದ್ರೆ, ಇನ್ನು ಯಾರಾದರೂ ವೈದ್ಯರು ಈಗ ನಿಮ್ಮ ಕಡೆ ಚಿಕಿತ್ಸೆಗೋಸ್ಕರ ಬಂದರೆ, ಅವ್ರಿಗೆ ನೀವು ಮೊದಲು ವ್ಯಾಯಾಮ ಹೇಳುವಾಗ ಅವರಿಗೆ ಏನಾದರೂ ದೀರ್ಘಕಾಲ ಇದನ್ನು ಮಾಡಿ ಅಂದರೆ ಅವರಿಗೆ ಆ ಸಮಯ ತಕ್ಷಣ ಬೇಕು.
1: ಹೌದು.
0: ಸೊ ಆ ಗ್ಯಾಪ್ನಲ್ಲಿ ಅವರು ಸೆಲ್ಫ್ ಮೆಡಿಕೇಶನ್ ಮಾಡಿ. ಆಸ್ಪತ್ರೆ ಬಗ್ಗೆ ತಾವು ಹೇಳಿದ್ರಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯಲ್ಲಿ, ವಿತ್ ರೆಸ್ಪೆಕ್ಟ್ ಟು ದೀಸ್ ಯಂಗ್ ಸ್ಟ್ರೋಕ್, ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜೀಸ್ ಇದೆ, ಅದರ ಬಗ್ಗೆ ಸ್ವಲ್ಪ?
1: ಸರ್, ನಮ್ದು 25 ವರ್ಷ ಹಳೆ ಕಾಲೇಜ್ ಮತ್ತು ಡಿಪಾರ್ಟ್ಮೆಂಟ್ ಇದೆ ಸರ್. KLE ಇನ್ಸ್ಟಿಟ್ಯೂಟ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದ ಬೆಸ್ಟ್ ನ್ಯೂರೋ ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ ಸೆಟಪ್ ನಾವು ನಡೆಸ್ತಾ ಇದ್ದೀವಿ. ನಾನು ಹೇಳ್ಬೋದು, ಉತ್ತರ ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಫೆಸಿಲಿಟಿ ಫಿಸಿಯೋಥೆರಪಿ ಆಸ್ಪೆಕ್ಟ್ ಎಲ್ಲೂ ಇಲ್ಲ. ಅದು ಒಂದೇ ವಿಷಯ. ಎರಡನೇ ವಿಷಯ, ನಮ್ಮ ಹತ್ರ ಎಲ್ಲ ಅಡ್ವಾನ್ಸ್ ಮೊಡಾಲಿಟಿ, ಫಾರ್ ಎಕ್ಸಾಂಪಲ್ ಹೈಡ್ರೋಥೆರಪಿ ಅನ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಂತ, ಅಂದ್ರೆ ನೀರಿನ ಮೇಲೆ ಮಾಡುವಂತಹ ವ್ಯಾಯಾಮಗಳು. ಬಹಳ ಜನರಿಗೆ ಗೊತ್ತಿಲ್ಲ, ನೀರನ್ನು ಸಹ ನಾವು ಒಂದು ವೇ ಮೋಡ್ ಆಫ್ ಎಕ್ಸಸೈಸ್ ಅಂತ ಯೂಸ್ ಮಾಡಲಿಕ್ಕೆ ಇದೆ ಅಂತ, ಆ ಪ್ರೊವಿಷನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹತ್ರ ಟೆಂಪರೇಚರ್ ಕಂಟ್ರೋಲ್ಡ್ ಹೈಡ್ರೋಥೆರಪಿ ಸ್ವಿಮ್ಮಿಂಗ್ ಪೂಲ್, ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುವಂತಹ ನೀರನ್ನ ನಾವು ಟೆಂಪರೇಚರ್, ಪೇಷಂಟ್ ಬಾಡಿ ಟೆಂಪರೇಚರ್ ಮ್ಯಾಚ್ ಮಾಡಿ, ಪೇಷಂಟ್ಗೆ ಕೋಲ್ಡು ಆಗಬಾರ್ದು, ಹೀಟು ಆಗಬಾರ್ದು ಆ ತರ. ಯಾಕಂತಂದ್ರೆ ಬಾಡಿ ಟೆಂಪರೇಚರ್ ಮೇಲೆ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನ ನಾವು ರೆಗ್ಯುಲೇಟ್ ಮಾಡಿ ಪೇಷಂಟ್ ಅನ್ನ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಮರ್ಸ್ ಮಾಡಿ ಸಾಕಷ್ಟು ಸಾಕಷ್ಟು ಎಕ್ಸಸೈಸ್ ಎಲ್ಲ ಮಾಡಿಸ್ಬಿಟ್ಟು ನಾವು ಒಳ್ಳೆ ರೀತಿಯಿಂದ ರಿಸಲ್ಟ್ ತಂದ್ಕೊಂಡಿದ್ದೀವಿ. ದಟ್ ಇಸ್ ಒನ್ ಥಿಂಗ್. ಅದು ಬಿಟ್ಟು ಬಾಡಿ ವೇಟ್ ಸಪೋರ್ಟ್ ಟ್ರೆಡ್ಮಿಲ್ ಅಂತ ಇದೆ, ಆಮೇಲೆ ವರ್ಚುವಲ್ ರಿಯಾಲಿಟಿ ಅಂತ ಇದೆ, ಹೈಡ್ರೋಥೆರಪಿ, ಗೇಟ್ ರಿಹಾಬಿಲಿಟೇಷನ್. ನಮ್ಮ ಹತ್ರ ಗೇಟ್ ರಿಹಾಬಿಲಿಟೇಷನ್ ಅನ್ನೋ ಒಂದು ಲ್ಯಾಬ್ ಇದೆ ಸರ್. ಅದರಲ್ಲಿ ನೀವು ನಡಿಬೇಕಾದ್ರೆ ನಿಮ್ ಯಾವ ತರ ನಿಮ್ದು ನಡೆಯುವ ಶೈಲಿ ಅಂತೀವಲ್ಲ, ವಾಕಿಂಗ್ ಸ್ಟೈಲ್, ಅದರಲ್ಲಿ ಯಾವ ಮಸಲ್ ವೀಕ್ ಇದೆ, ಯಾವ ಮಸಲ್ ಸ್ಟ್ರಾಂಗ್ ಇದೆ, ಯಾವ ಜಾಯಿಂಟ್ ಅಲ್ಲಿ ಎಷ್ಟು ರೇಂಜ್ ಮೂವ್ಮೆಂಟ್ ಬರ್ತಾ ಇದೆ, ಯಾವ ಜಾಯಿಂಟ್ ಅಲ್ಲಿ ಯಾವ ಮೂವ್ಮೆಂಟ್ ಕಡಿಮೆ ಆಗ್ತದೆ, ಎಲ್ಲಾನು ತೋರಿಸ್ಕೊಡ್ತೇವೆ. ಆ ತರ ಗೇಟ್ ರಿಹಾಬ್ ಇದೆ, ವರ್ಚುವಲ್ ರಿಯಾಲಿಟಿ ಇದೆ, ಇದೆಲ್ಲ ಸಾಕಷ್ಟು ಅಡ್ವಾನ್ಸ್ ಮೊಡಾಲಿಟಿ ಇದೆ ನಮ್ಮ ಹತ್ರ. ಫಂಕ್ಷನಲ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್, ಟ್ರಾನ್ಸ್ಕ್ರೇನಿಯಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್, ಈ ತರ ಸಾಕಷ್ಟು ಅಡ್ವಾನ್ಸ್ ನಮ್ಮ ಹತ್ರ ಅಡ್ವಾನ್ಸ್ ಮೊಡಾಲಿಟಿ, ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಎಲ್ಲ ಇರೋದ್ರಿಂದ ನಾವು ಪೇಷಂಟ್ಸ್ ಗಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಮತ್ತೆ ಸಾಕಷ್ಟು ಪೇಷಂಟ್ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಸರ್.
0: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ತಾವು ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ ಅಂತ, ಇನ್ನೆಷ್ಟೆಲ್ಲ ವಿಭಾಗ ಇದೆ ವಿತ್ ರೆಸ್ಪೆಕ್ಟ್ ಟು ಫಿಸಿಯೋಥೆರಪಿ?
1: ಸರ್, ನಮ್ಮ ಹತ್ರ ಸುಮಾರು 10-12 ಡಿಪಾರ್ಟ್ಮೆಂಟ್ಗಳಿದೆ. ಅದು ಪಿಡಿಯಾಟ್ರಿಕ್ಸ್ ಆಗಿರ್ಬೋದು, ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ, ನ್ಯೂರೋಲಜಿ ಫಿಸಿಯೋಥೆರಪಿ, ಆಮೇಲೆ ಜಿರಿಯಾಟ್ರಿಕ್ ಫಿಸಿಯೋಥೆರಪಿ, ಸ್ಪೋರ್ಟ್ಸ್ ಮೆಡಿಸಿನ್ ರಿಹಾಬಿಲಿಟೇಷನ್, ಜಿರಿಯಾಟ್ರಿಕ್, ಆಮೇಲೆ ಬಯೋಮೆಕ್ಯಾನಿಕ್ಸ್, ಆರ್ಥೋಪೆಡಿಕ್ ಮ್ಯಾನುವಲ್ ಥೆರಪಿ, ಆಮೇಲೆ ಆರ್ಥೋಪೆಡಿಕ್ ಕಂಡೀಷನ್ಸ್, ಈ ತರ ಸುಮಾರು 10 ಡಿಪಾರ್ಟ್ಮೆಂಟ್ಗಳಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಹತ್ರ ವೆಲ್ ಕ್ವಾಲಿಫೈಡ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಸೊ ನಾವು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಪರೇಟ್ ಟ್ರೈನಿಂಗ್ ಸೆಷನ್ ಆಗುತ್ತೆ. ಸೊ ಅದರ ಪ್ರಕಾರ ನಾವು ಪೇಷಂಟ್ ಅನ್ನ ಟ್ರೀಟ್ ಮಾಡ್ತೀವಿ.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಯಂಗ್ ಸ್ಟ್ರೋಕ್, ಯುವ ಪಾರ್ಶ್ವವಾಯು, ಕಾರಣಗಳು ಮತ್ತು ಲಕ್ಷಣಗಳು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಫಿಸಿಯೋಥೆರಪಿ, ಡಾಕ್ಟರ್ ರಾಘವೇಂದ್ರ ಧಾರವಾಡ್ಕರ್ ಅವರು. ಕಾರ್ಯಕ್ರಮದಲ್ಲಿ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಿ? ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: Gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 776047729 or visit our site office at Ambika Platinum to book your dream flat. Ambika, one life, one care. It is the biggest lifestyle statement in town. KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab, and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್, ಎಚ್ಪಿಇ, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: केली टेक्नोलॉजिकल युनिवर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीटी कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था, उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 08312440322 आणि www.kletech.ac.in या वेबसाईटला व्हिजिट करा.
2: ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08314717482, ಮೊಬೈಲ್ ಸಂಖ್ಯೆ 9448954235.
2: ಕೆಎಲ್ ಕ್ಯಾನ್ಸರ್ ಹಾಸ್ಪಿಟಲ್, ನೆಹರು ನಗರ, ಬೆಳಗಾವಿ.
3: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸೋ, ಅತ್ಯಾಧುನಿಕ ಉಪಚಾರ ಏಕಾಚ ಛತಾಖಾಲಿ ಭೇಟತೆ.
2: ಪ್ರಥಮಸ್ ಉತ್ತರ ಕರ್ನಾಟಕಮಧ್ಯೆ ಬೆಳಗಾವಿ ಇತೆ ತಜ್ಞಾನಿ ಅನುಭವಿ ಡಾಕ್ಟರ್, ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೆಎಲ್ ಕ್ಯಾನ್ಸರ್ ಹಾಸ್ಪಿಟಲ್.
3: ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRCಚಾ ಪಾಟಿಮಗೆ ನೆಹರು ನಗರ, ಬೆಳಗಾವಿ ಇತೆ.
2: ತುಮಚಾ ಆರೋಗ್ಯಸಾಠಿ ನವೀನ ಆಶಯಸಾ ಕಿರಣ್ ಕೆಎಲ್ ಕ್ಯಾನ್ಸರ್ ಹಾಸ್ಪಿಟಲ್.
3: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ ಡಾಕ್ಟರ್ಸ್ ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
2: ರೋಬೋಟಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಆಂಕೋಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಬತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
3: ಅಮ್ಸಾ ಪತ್ತಾ ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಪಾಟಿ ಮಗ್ಗೆ ಕೆಲಿ ಕ್ಯಾನ್ಸರ್ ಹಾಸ್ಪಿಟಲ್, ನೆಹರು ನಗರ್, ಬೆಳಗಾವಿ.
2: ಫೋನ್ ನಂಬರ್ 08312552500 ಆಣಿ 2473777,
3: ಮೊಬೈಲ್ ನಂಬರ್ 6360712326 ಕಿಂವಾ ಟೋಲ್ ಫ್ರೀ ನಂಬರ್ 1099.
2: ಆಜಸ್ ಭೇಟ್ ದ ಕೆಲಿ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40% ಕಚ್ಚಾ ತೈಲ, 90% ಎಲ್ಪಿಜಿ ಹಾಗೂ 65% ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21 ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ದ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ. ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬೇವು ಲೇಪಿತ ಯೂರಿಯಾದಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಎಸ್ಎಂ ವಾರದ್, ವಿಜ್ಞಾನಿಗಳು ಮಣ್ಣು ವಿಜ್ಞಾನ, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ, ಮತ್ತಿಕೊಪ್ಪ.
1: ನಮಸ್ಕಾರ. ಇವತ್ತು ನಾವು ಬೇವು ಲೇಪಿತ ಯೂರಿಯಾದಿಂದ ಆಗುವಂತ ಒಂದು ಪ್ರಯೋಜನಗಳ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೊದಲೇದಾಗಿ ಈಗ ಸಾಕಷ್ಟು ಜನ ರೈತರು ಯೂರಿಯಾ ಗೊಬ್ಬರ ಬದಲಾಗಿದೆ, ಅದು ಮುಂಚೆ ಬಿಳಿದಾಗಿತ್ತು, ಈಗ ಅದರದ ಒಂದು ಬಣ್ಣ ಬದಲಾಗಿದೆ, ಹಾಗೆ ಇದು 45 ಕೆ ಜಿ ಇದೆ ಈಗ ಒಂದು ಬ್ಯಾಗ್ನಲ್ಲಿ, ಮುಂಚೆ 50 ಕೆ ಜಿ ಬರ್ತಿತ್ತು. ಇದು ಯಾವ ಯೂರಿಯಾ ಚಲೋ ಅನ್ನುವಂಥದ್ದನ್ನು ಅವರು ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಬೇವು ಲೇಪಿತ ಯೂರಿಯಾ ಅದು ಚೆನ್ನಾಗಿದೆ, ಅದರ ಬಳಕೆ ಸಾಮರ್ಥ್ಯ ಹೆಚ್ಚಾಗಿದೆ, ಆ ಕುರಿತು ಸ್ವಲ್ಪ ರೈತರಲ್ಲಿ ಇದ್ದಂಥ ಸಂಶಯಗಳನ್ನು ಹೋಗಲಾಡಿಸ್ಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮ ಸಸ್ಯಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು, ಅತ್ಯವಶ್ಯಕವಾಗಿ ಬೇಕಾದಂಥ ಪೌಷ್ಟಿಕಾಂಶಗಳಂತ ಹೇಳ್ತೀವಿ, ಒಟ್ಟು 17 ಪೌಷ್ಟಿಕಾಂಶಗಳು ಬೇಕಾಗ್ತವೆ. ಇದರಲ್ಲಿ ಸಾರಜನಕ ರೈತರು ಹೆಚ್ಚು ಉಪಯೋಗಿಸಲ್ಪಡುವಂಥದ್ದು ಮತ್ತು ಹೆಚ್ಚು ಬೆಳೆಗಳಿಗೆ ಬೇಕಾದಂಥ ಒಂದು ಪೋಷಕಾಂಶ ಯಾವುದಪ್ಪ ಅಂತಂದರೆ ಅದು ಸಾರಜನಕ. ಸಾರಜನಕ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತದೆ. ಈ ಒಂದು ಸಾರಜನಕವನ್ನು ನಮ್ಮ ಬೆಳೆಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಒದಗಿಸಲಿಕ್ಕೆ ಇಷ್ಟಪಡ್ತೀವಿ, ಅಲ್ಲಿ ವಿವಿಧ ರಸಗೊಬ್ಬರಗಳ ಮೂಲಕ ನಾವು ಈ ಒಂದು ಸಾರಜನಕವನ್ನು ಒದಗಿಸಬಹುದಾಗಿತ್ತು. ಆದರೆ ಹೆಚ್ಚು ಸಾರಜನಕವನ್ನು ಹೊಂದಿದಂಥ ಒಂದು ಗೊಬ್ಬರ ಯಾವುದಪ್ಪ ಅಂತಂದರೆ ಅದು ಯೂರಿಯಾ. ಅಂದರೆ ಇದು ಯೂರಿಯಾ ಮೂಲಕ ನಾವು ಸಾರಜನಕ ಗೊಬ್ಬರವನ್ನು ಮಾತ್ರ ಪೂರೈಸಲಿಕ್ಕೆ ಸಾಧ್ಯತೆ. ಅದು 46.4% ನಾವು ಒಂದು ಈ ಸಾರಜನಕವನ್ನು ಪೂರೈಸಲಿಕ್ಕೆ ಸಾಧ್ಯತೆ. ಬೇರೆ ಬೇರೆ ಗೊಬ್ಬರಗಳಿಂದ, ಅಂದರೆ ಈ ಕಾಂಪ್ಲೆಕ್ಸ್ ಅಂತಿದೆ, 19:19 ಅಂತಿದೆ, ಅಥವಾ 16:32 12:16 ಅಂತ ಹೇಳ್ತಾರೆ, ಅದು ಇದೆ. ಸೊ ಈ ಥರದ ಗೊಬ್ಬರಗಳ ಮುಖಾಂತರ ಸಾರಜನಕವನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ. ಆದರೆ ನಮಗೆ ಮೇಲು ಗೊಬ್ಬರವಾಗಿ, ತಳಗೊಬ್ಬರವಾಗಿ ಇವನ್ನ ಎಲ್ಲ ಸಂಯುಕ್ತ ಗೊಬ್ಬರಗಳನ್ನು ಕೊಡ್ಬೋದು, ಅಥವಾ DAP ಕೂಡ ಕೊಡ್ಬೋದು, ಅದರಲ್ಲಿ 18% ಸಾರಜನಕ ಇದೆ. ಹಾಗೇನೆ ಇಲ್ಲಿ 19:19 ಅಂತ ತಗೊಂಡ್ರೆ ಅದು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ 19% ಸಾರಜನಕ ಇದೆ, 19% ರಂಜಕ ಇದೆ, 19% ಪೊಟ್ಯಾಶ್ ಇದೆ. ಸೊ ಹಾಗೆ ಒಂದೇ ಒಂದು ಸಾರಜನಕವನ್ನು ಒದಗಿಸುವಂಥ ಏಕೈಕ, ಅಂದರೆ ಅದನ್ನು ಸಾರಜನಕವನ್ನು ಮಾತ್ರ ಒದಗಿಸುವಂಥ ಗೊಬ್ಬರ ಯಾವುದಪ್ಪ ಅಂತಂದರೆ ಅದು ಯೂರಿಯಾ. ಯಾಕಂದರೆ ಇದನ್ನು ಮೇಲುಗೊಬ್ಬರವಾಗಿ ನಾವು ಕೊಡಬೇಕಾದಾಗ ನಾವು ಶಿಫಾರಿತ ಮೇಲುಗೊಬ್ಬರ ಸಾರಜನಕ ಹೆಚ್ಚಾಗಿ ಸಾರಜನಕ ಇರುತ್ತೆ, ಹೀಗಾಗಿ ಅಲ್ಲಿ ಕೊಡಬೇಕಾದ ಯೂರಿಯಾವನ್ನು ರೈತರು ಹೆಚ್ಚಾಗಿ ಬಳಸ್ತಾರೆ. ಮತ್ತು ಈ ಯೂರಿಯಾವನ್ನು ಬೆಳೆ ಸ್ವಲ್ಪ ನೀರು ನಿಂತು ಬೆಳೆ ಹಳದಿ ಆದರೆ, ಅಥವಾ ಯಾವುದೋ ಕಾರಣದಿಂದ ಬೆಳೆ ಸ್ವಲ್ಪ ಹಳದಿ ಆದರೆ, ಸೊ ಈ ಯೂರಿಯಾ ಗೊಬ್ಬರವನ್ನು ರೈತರು ಹೆಚ್ಚಾಗಿ ಬಳಸ್ತಾರೆ. ಸೊ ಇದು ಸಸ್ಯದಲ್ಲಿರ್ತಕ್ಕಂಥ ಎಲೆಗಳಲ್ಲಿ ಕೂಡ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಬೇಕು ಅಂದರೆ, ಆಹಾರ ತಯಾರಾಗಬೇಕಪ್ಪ ಅಂತಂದರೆ ಅಲ್ಲಿ ಪತ್ರಹರಿತ್ತಿನ ಒಂದು ಅವಶ್ಯಕತೆ ಇದೆ. ಈ ಪತ್ರಹರಿತ್ತು ಅಂದರೆ ಹಸಿರಾಗಿರ್ತದೆ ಅದು, ಇದರಲ್ಲಿ ಕಾರ್ಬನ್ ಇಂಗಾಲ ಅಂತ, ಕಾರ್ಬನ್ ಅಂದರೆ ಇಂಗಾಲ ಅಂತ ಹೇಳ್ತೀವಿ, ಈ ಒಂದು ಒಂದು ಅಂಶಗಳಿರ್ತವೆ. ಹಾಗೇ ಹೈಡ್ರೋಜನ್ ಅನ್ನುವಂಥದ್ದಿರ್ತದೆ, ಆಕ್ಸಿಜನ್ ಅನ್ನುವಂಥದ್ದಿರ್ತದೆ, ಈ ನೈಟ್ರೋಜನ್ ಅನ್ನುವಂಥದ್ದು ಕೂಡ ಸಾರಜನಕ ಕೂಡ ಇರ್ತದೆ, ಹಾಗೆ ಒಂದು ಮ್ಯಾಗ್ನೇಷಿಯಂ ಅನ್ನೋದು ಕೂಡ ಅಂಶ. ಈ ಒಂದು ಎಲ್ಲ ಈ ಒಂದು ಕಣಗಳ ಸೇರಿಬಿಟ್ಟು ಅಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಅದು ಪತ್ರಹರಿತಾಗಿರ್ತದೆ. ಈ ಪತ್ರಹರಿತ ತಯಾರಾಗಬೇಕಪ್ಪ ಅಂತಂದರೆ ಇವೆಲ್ಲವೂ ಕೂಡ ಪೌಷಕಾಂಶಗಳ ಒಂದು ಲಭ್ಯತೆ ಇರಬೇಕಾಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಸಾರ್ವಜನಿಕ ಬಹಳಷ್ಟು ಮಹತ್ವವಾದಂಥದ್ದನ್ನು ಒಂದು ಜವಾಬ್ದಾರಿಯನ್ನು ನಮ್ಮ ಸಸ್ಯದಲ್ಲಿ ಮಾಡ್ತದೆ. ಸೊ ಹೀಗಾಗಿ ಈ ಒಂದು ಸಾರಜನಕವನ್ನು ನಾವು ಒದಗಿಸಬೇಕಾದಾಗ ಈ ಒಂದು ಗೊಬ್ಬರದ ಮೂಲಕ ಅತಿಯಾಗಿ ನಾವು ಬಳಸಿದರೂ ಕೂಡ ನಮ್ಮ ಒಂದು ಭೂಮಿಯಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಕಾಣಿಸ್ತೇವೆ. ಸೊ ಹೀಗಾಗಿ ಅಲ್ಲಿರ್ತಕ್ಕಂಥ ಜೀವಕೋಶಗಳ ನಾಶವಾಗ್ತವೆ, ಆಮೇಲೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಕಣರಚನೆಗೆ ತೊಂದರೆ ಆಗ್ತದೆ. ಹಾಗೆ ಗಾಳಿ ಆಡುವಿಕೆ, ಭೂಮಿ ಬಿರುಸಾಗುವಿಕೆ, ಈ ಎಲ್ಲ ಸಮಸ್ಯೆಗಳನ್ನು ಉದ್ಭವ ಆಗ್ತಿರ್ತದೆ. ಈ ಹಿನ್ನೆಲೆಯಲ್ಲಿ ಈ ಗೊಬ್ಬರವನ್ನು ಅಂದರೆ ಸಾರಜನಕ ಗೊಬ್ಬರವನ್ನು ಮೇನ್ಲಿ ಯೂರಿಯಾ ಗೊಬ್ಬರವನ್ನು ನಾವು ಮಿತವಾಗಿ ಬಳಸುವಂಥದ್ದು ನಾವು ರೂಢಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕೊಟ್ಟಂಥ ಒಂದು ಗೊಬ್ಬರವನ್ನು ನಮ್ಮ ಸಸ್ಯಗಳು ಒಂದು ತಮ್ಮದೇ ಆದಂಥ ಒಂದು ರೂಪದಲ್ಲಿ ಈ ಒಂದು ಪೋಷಕಾಂಶಗಳನ್ನು ಅಂದರೆ ಸಾರಜನಕ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಭತ್ತವನ್ನು ಹೊರತುಪಡಿಸಿ, ಭತ್ತಕ್ಕೆ ಒಂದು ಅಮೋನಿಕಲ್ ಒಂದು ರೂಪದಲ್ಲಿ ಅಂತ ಹೇಳ್ತೀವಿ ಸಾರಜನಕವನ್ನು ಅದು ಬಳಸಿಕೊಳ್ಳುತ್ತದೆ. ಭತ್ತ ಬಹುತೇಕ ಇತರೆ ಒಂದು ಬೆಳೆಗಳೆಲ್ಲವೂ ಕೂಡ ಒಂದು ನೈಟ್ರೇಟ್ ರೂಪದಲ್ಲಿರ್ತಕ್ಕಂಥ ಒಂದು ಸಾರಜನಕವನ್ನು ಬಳಸಿಕೊಳ್ಳುತ್ತವೆ. ಸೊ ಹೀಗಾಗಿ ಈ ಮಣ್ಣಿಗೆ ಸೇರಿಸಿದಂಥ ಸಾರಜನಕದ ಗೊಬ್ಬರ ನೈಟ್ರಿಫಿಕೇಶನ್ ಎಂಬ ಒಂದು ರಾಸಾಯನಿಕ ಕ್ರಿಯೆಗೆ ಒಳಪಡ್ತದೆ. ಈ ಕ್ರಿಯೆಯಿಂದ ನೈಟ್ರೇಟ್ ಅನ್ನುವಂಥದ್ದು ಬಿಡುಗಡೆಗೊಂಡು ಈ ಬೆಳೆಗಳಿಗೆ ಇದು ದೊರಕುವಂತೆ ಆಗ್ತದೆ. ಸೊ ಆದರೆ ಈ ಒಂದು ಕ್ರಿಯೆ ಏನಿದೆಯಲ್ಲ, ಇದು ನಿಧಾನಗತಿಯಲ್ಲಿ ನಡೆಯದಿಲ್ಲದು ಬಹಳ ಸ್ವಲ್ಪ ಅವಸರ ಅವಸರದಲ್ಲಿ ವೇಗವಾಗಿ ಇದು ನಡೆಯೋದ್ರಿಂದ ಈ ನೈಟ್ರೇಟ್ ಬಿಡುಗಡೆಗೊಂಡಂಥದ್ದು ತೀವ್ರವಾಗಿ ಬಿಡುಗಡೆಗೊಂಡಂಥ ಈ ಒಂದು ನೈಟ್ರೇಟು ಸಾರಜನಕದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಈ ಸಾರಜನಕ ಪೋಲಾಗ್ತದೆ. ಇದು ನೈಟ್ರೇಟ್ ಏನಾಗ್ತದೆ, ಇದೆಲ್ಲವೂ ಕೂಡ ಭೂಮಿಯಲ್ಲಿ ಹೆಚ್ಚಾದ ಒಂದು ಸಸ್ಯ ಏನು ನೈಟ್ರೇಟನ್ನು ಹೀರ್ಕೊಳ್ಬೇಕಾಗಿರ್ತದೋ ಅದಕ್ಕಿಂತ ವೇಗವಾಗಿ ಅದು ನೈಟ್ರೇಟ್ ಬಿಡುಗಡೆಗೊಂಡಾಗ ಈ ಹೆಚ್ಚಾದ ಒಂದು ನೈಟ್ರೇಟು ಇದೇನಾಗ್ತದಪ್ಪ ಅಂತಂದ್ರೆ ಭೂಮಿಯಲ್ಲಿ ಬಸಿತದೆ, ನೀರಿನ ಜೊತೆ ಬಸಿದು ಹಾಗೆ ಒಂದು ಈ ಒಂದು ಮಣ್ಣಲ್ಲಿರ್ತಕ್ಕಂಥ ಈ ನೈಟ್ರೇಟ್ ಪೋಲಾಗ್ತದೆ. ಇದರಿಂದಾಗಿ ಬೆಳೆಗಳು ಸಾರಜನಕವನ್ನು ಉಪಯೋಗಿಸಿಕೊಳ್ಳೋ ಸಾಮರ್ಥ್ಯ ಅಂತ ಹೇಳ್ತೀವಿ, ಸಾಮರ್ಥ್ಯ ಕಡಿಮೆ ಆಗ್ತದೆ. ಯಾಕಂದರೆ ಹೆಚ್ಚು ಬಿಡುಗಡೆಗೊಂಡಂಥ ನೈಟ್ರೋಜನ್ನು ಒಂದು ನೈಟ್ರೇಟ್ ರೂಪದಲ್ಲಿಂಥ ಒಂದು ಸಾರಜನಕ ಪೋಲಾಗಿ ಬೇರೆ ಕಡೆ ಹೋಗ್ತದೆ, ಅದು ಸಸ್ಯಗಳಿಗೆ ಸಿಗೋದಿಲ್ಲ. ಸೊ ಹೀಗಾಗಿ ಈ ಒಂದು ಬಳಕೆ ಸಾಮರ್ಥ್ಯ ಅಂತ ಹೇಳ್ತೀವಿ, ಸಾರಜನಕವನ್ನು ಬಳಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಭೂಮಿಯಲ್ಲಿ ಕಡಿಮೆ ಆಗ್ತದೆ. ಹೀಗಾಗಿ ಈ ಒಟ್ಟು ನಮ್ಮ ಈ ಒಂದು ಭಾರತ ದೇಶದಲ್ಲಿ ಸಾರ್ವಜನಿಕ ಬಳಕೆ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂತಂದರೆ 30%-50% ಇದೆ. ಇವತ್ತು ಬೆಳೆಯು ಬಳಸಿಕೊಳ್ಳದೇ ಇರುವಂಥ ಈ ಗೊಬ್ಬರದಲ್ಲಿನ ಸಾರ್ವಜನಿಕವು ಮಣ್ಣಲ್ಲಿ ಬಸಿದು ಹೋಗಿ ಏನಾಗ್ತದೆ, ಮುಂದೆ ತೆರೆದ ಬಾವಿ ಅಥವಾ ನಿಂತ ನೀರು ಅಥವಾ ಅಂತರ್ಜಲವನ್ನು ಸೇರಿ ನೀರು ಒಂದು ಕಲುಷಿತ ಆಗ್ತದೆ. ಸೊ ಇಂಥ ಒಂದು ಕಲುಷಿತವಾದಂಥ ಅಂದರೆ ಕಲುಷಿತವಂದರೆ ಸಾರಜನಕವನ್ನು ಹೊಂದಿದಂಥ ಈ ಒಂದು ನೀರು ಕುಡಿಯುವುದರಿಂದ ಮಾನವನ ಆರೋಗ್ಯ ಮೇಲೆ ಹಾಗೂ ಒಂದು ಪಶುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗ್ತದೆ. ಆದ್ದರಿಂದ ಕಡಿಮೆ ಪ್ರಮಾಣದ ಗೊಬ್ಬರ ಬಳಸಿ ಸಾರಜನಕದ ಒಂದು ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕಾದಂಥ ಒಂದು ತಂತ್ರಜ್ಞಾನದ ಅವಶ್ಯಕತೆ ಇವತ್ತಿದೆ. ಸೊ ಇದು ಏನಾಗ್ತದೆ ಅಂದರೆ ಇಂಥ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡೋದ್ರಿಂದ ಪರಿಸರ ಇರ್ಬೋದು ಅಥವಾ ಗಾಳಿ ಇರ್ಬೋದು ಮತ್ತು ನೀರಿನ ಗುಣಮಟ್ಟವನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದನೇ ಇದು ಒಂದು ಹೆಚ್ಚು ಮಹತ್ವದ ವಿಷಯ ಇವತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಯೂರಿಯಾ ಗೊಬ್ಬರವನ್ನು ನಾವೇನು ಭೂಮಿಗೆ ಕೊಡ್ತೀವಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ನೀರು ಮತ್ತು ಯೂರಿಯಸ್ ಎಂಬ ಕಿಣ್ವದ ಪ್ರಭಾವದಿಂದ ಇದು ಏನಾಗ್ತದೆ, ಅಮೋನಿಯಂ ಕಾರ್ಬಾಮೇಟ್ ಎಂಬ ವಸ್ತು ಈ ನಮ್ಮ ಭೂಮಿಯಲ್ಲಿ ತಯಾರಾಗ್ತದೆ ಯೂರಿಯಾ ಗೊಬ್ಬರವನ್ನು ಕೊಟ್ಟ ನಂತರ. ಮುಂದೆ ಇದು ಏನಾಗ್ತದೆ ಅಂದರೆ ಅಮೋನಿಕಲ್ ರೂಪದ ಸಾರಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಅದು ವಿಂಗಡಣೆ ಆಗ್ತದೆ ಅಲ್ಲಿ ಭೂಮಿಯಲ್ಲಿ. ಹೀಗೆ ಉತ್ಪತ್ತಿಯಾದಂಥ ಅಮೋನಿಕಲ್ ರೂಪದ ಸಾರಜನಕ ಮತ್ತೆ ಬದಲಾವಣೆಗೊಂಡು ನೈಟ್ರೇಟ್ ರೂಪದ ಸಾರಜನಕವಾಗಿ ಮಾರ್ಪಡ ನೈಟ್ರೇಟ್ ನಾವಾಗಿ ಬಿಡುಗಡೆ ಆಗ್ತದೆ. ಸೊ ಹೀಗೆ ವೇಗವಾಗಿ ಏನಾಗ್ತದೆ ಇದು ನಮ್ಮ ಇದು ಭೂಮಿಯಲ್ಲಿ ಯೂರಿಯಾ ಗೊಬ್ಬರ ಕೊಟ್ಟಾಗ ವೇಗವಾಗಿ ಇದು ನೈಟ್ರೇಟ್ ತಯಾರಾಗ್ತದೆ. ಹೀಗೆ ಈ ನೈಟ್ರೇಟ್ ರೂಪದ ಸಾರಜನಕವು ಹೇರಳವಾಗಿ ಮಣ್ಣಿನಲ್ಲಿ ಶೇಖರಣೆಯಾಗಿ ಇದು ಬಸುವಿಕೆ ಮತ್ತು ಇನ್ನೊಂದು ಏನು ಹೇಳ್ತೀವಿ ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಇದು ಡಿನೈಟ್ರಿಫಿಕೇಶನ್ ಕ್ರಿಯೆಗೆ ಒಳಗಾಗಿ ಮಣ್ಣಿಂದ ಹೊರಹೋಗಿ ಬೆಳೆಗೆ ಸಿಗದೆ ನಾಶ ಆಗ್ತದೆ. ಸೊ ಈ ಒಂದು ಕ್ರಿಯೆಯನ್ನು ನಾವು ಏನು ಮಾಡಬೇಕಾಗಿದೆ, ಒಂದು ಬೇಗನೆ ತಯಾರಾಗುವಂಥ ಈ ನೈಟ್ರೇಟ್ ಒಂದು ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ನಿಧಾನಗೊಳಿಸಬೇಕಾಗ್ತದೆ. ನಿಧಾನಗೊಳಿಸಿದಾಗ ಏನಾಗ್ತದೆ ಅಂತಾರೆ, ಬೆಳೆ ಉತ್ಪಾದನೆಯಲ್ಲಿ ಉತ್ತಮವಾದ ಅಂಶ ಇದು. ಯಾಕಂದರೆ ಇದನ್ನು ನಾವು ನಿಧಾನಗತಿಯಲ್ಲಿ ಬಿಡುಗಡೆ ಮಾಡಿದಾಗ ಬೆಳೆ ಯಾವಾಗ ನಿಧಾನಗತಿಯಲ್ಲಿ ಬಿಡುಗಡೆ ಆದಂಥ ನೈಟ್ರೋಜನ್ ಸಮರ್ಥವಾಗಿ ಬಳಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಈ ನೈಟ್ರಿಫಿಕೇಶನ್ ಕ್ರಿಯೆಯು ವೇಗವನ್ನು ನಿಧಾನಗೊಳಿಸಲು ಕೆಲವು ಏನಿದಾವಪ್ಪ ಅಂತಂದ್ರೆ ಪ್ರತಿಬಂಧಕಗಳನ್ನು ಬಳಸಬಹುದು. ಅಂದರೆ ಅದನ್ನು ಕ್ರಿಯೆಯನ್ನು ಸ್ವಲ್ಪ ಲಿಮಿಟ್ ಅಂದರೆ ಸ್ಲೋ ಮಾಡಲಿಕ್ಕೆ, ತಡವಾಗಿ ಅದನ್ನು ತಯಾರ ನೈಟ್ರೇಟ್ ಬಿಡುಗಡೆಗೊಳಿಸುವ ಕ್ರಿಯೆಗೆ ನಾವು ಏನು ಮಾಡಬಹುದು, ಪ್ರತಿಬಂಧಕಗಳನ್ನು ಬಳಸ್ಬೋದು. ಇವುಗಳಲ್ಲಿ ನೈಟ್ರಿಫಿಕೇಶನ್ ಪ್ರತಿಬಂಧಕಗಳೆಂದು ಕರೆಯುವರು. ಇವುಗಳಲ್ಲಿ ಎರಡು ವಿಧವಾದ ಅಂದರೆ ಕೃತಕವಾಗಿ ತಯಾರಿಸಿದ ರಾಸಾಯನಿಕಗಳು ಇದ್ದಾವೆ, ಹಾಗೂ ನೈಸರ್ಗಿಕವಾಗಿ ತಯಾರಿಸಿದ ಸಸ್ಯಜನ್ಯ ಉತ್ಪನ್ನಗಳು ಇವೆ. ಈ ಪ್ರತಿಬಂಧಕಗಳನ್ನು ಬಳಸೋದ್ರಿಂದ ಸಾರಜನಕ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ನಾವು ಏನಾಗ್ಬೋದು ಅಧಿಕಗೊಳಿಸಬಹುದು. ಮತ್ತು ಕೃತಕವಾಗಿ ತಯಾರಿಸಿದಂಥ ನೈಟ್ರಿಫಿಕೇಶನ್ ಪ್ರತಿಬಂಧಕಗಳಾದ ನೈಟ್ರಾಪೈರಿನ್ ಅಂತ ಬರ್ತದೆ, ಡೈಸೆಂಡಿಯಾಮೈಡ್ ಅಂತ ಬರ್ತದೆ, ಮತ್ತು ಅಮೋನಿಯಂ ಥಯೋಸಲ್ಫೇಟ್ಗಳಂತ ಇವು ಇದ್ದಾವೆ. ಆದರೆ ಇವುಗಳ ಲಭ್ಯತೆ ಬಹಳಷ್ಟು ಕಡಿಮೆ ಇದೆ. ಹೀಗಾಗಿ ಬಳಕೆಯು ದುಬಾರಿ ಆಗೋದ್ರಿಂದ ಅವುಗಳ ಬಳಕೆಯು ಜನಪ್ರಿಯವಾಗಿಲ್ಲ, ಅವು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ಯೂರಿಯಾ ಗೊಬ್ಬರವನ್ನು ಬೇವಿನ ಎಣ್ಣೆಯಿಂದ, ಬೇವಿ ಲೇಪಿತ ಅಂತ ಹೇಳ್ತೇವೆ ನಾವು, ಬೇವಿನ ಎಣ್ಣೆಯಿಂದ ಅಥವಾ ಬೇವಿನ ಉತ್ಪನ್ನಗಳಿಂದ ಲೇಪನ ಮಾಡುವುದರಿಂದ ಸಾರಜನಕದ ಗೊಬ್ಬರವನ್ನು ಉಳಿತಾಯ ಮಾಡಬಹುದು. ಬಹಳಷ್ಟು ಒಂದು ಉತ್ತಮವಾದಂಥದ್ದು ಇದು. ಇದನ್ನು ಕಲಬೆರಕೆ ಮಾಡಲಿಕ್ಕೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಕಡೆ ಅದನ್ನು ಈ ಒಂದು ಯೂರಿಯಾವನ್ನು ಬೇರೆ ಆಹಾರ ಪದಾರ್ಥಗಳ ಸಂಸ್ಕರಣೆಯಲ್ಲೇ ಬಳಸ್ತಿರ್ತಾರೆ. ಕೆಲವೊಂದಿಷ್ಟು ಕಡೆ ನಮ್ಮ ಇದರಲ್ಲಿ ಬೆಲ್ಲದ ತಯಾರಿಯಲ್ಲಿ ಯೂರಿಯಾ ಗೊಬ್ಬರ ಬಳಸ್ತಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇಂಥ ಒಂದು ಇದರಲ್ಲಿ ಈ ಬೇವಲೇಪಿತ ಯೂರಿಯಾ ಇರೋದ್ರಿಂದ ಇದನ್ನು ಬಳಸಲಿಕ್ಕೆ ಪ್ರಾಬ್ಲಮ್ ಆಕತೆ. ಸೊ ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈ ಒಂದು ಬೇವಲೇಪಿತ ಯೂರಿಯಾವನ್ನು ಲೇಪನ ಮಾಡೋದ್ರಿಂದ, ಯೂರಿಯಾ ಗೊಬ್ಬರಕ್ಕೆ ಬೇವನ್ನು ಲೇಪನ ಮಾಡೋದ್ರಿಂದ ಇದು ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಇದನ್ನು ಸರಳವಾಗಿ ಅಳವಡಿಸಿಕೊಳ್ಬೋದು. ಇದನ್ನು ಅನೇಕ ಸಂಶೋಧನಾ ವರದಿಗಳ ಪ್ರಕಾರ ಏನು ತಿಳಿದು ಬಂದದಪ್ಪ ಅಂತಂದರೆ ಬೇವು ಲೇಪಿತ ಯೂರಿಯಾವನ್ನು ಬಳಸೋದ್ರಿಂದ ಸಾರಜನಕದ ಬಳಕೆ ಸಾಮರ್ಥ್ಯವನ್ನು ಸಮರ್ಥವಾಗಿ ಹೆಚ್ಚಿಸಬಹುದು ಎಂದು ಸಂಶೋಧನಾ ವರದಿಗಳು ತಿಳಿಸ್ತವೆ. ಇಂಥ ಒಂದು ಸಾರಜನಕ ಗೊಬ್ಬರ ಮತ್ತು ಕೀಟನಾಶಕದ ಬಳಕೆಯನ್ನು ಕಡಿಮೆ

ಸೊ ಆದ್ದರಿಂದ ಈ ಬೇವಿಲಿಪಿತ ಯೂರಿಯಾನ ಬಳಸಲಿಕ್ಕೆ ತಾವು ರೈತರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಯಾವುದೋ ನಿಸ್ಸಂಶಯವಾಗಿ ಬಳಸಿದರೆ ನಮಗೆ ಸಾಕಷ್ಟು ಪ್ರಯೋಜನಗಳು ಇರ್ತಾವೆ. ಈ ಒಂದು ಈ ಬೇವಿಲಿಪಿತ ಯೂರಿಯಾನ ಬಳಸೋದ್ರಿಂದ ಏನು ಪ್ರಯೋಜನಗಳು ಅಂತ ನಾವು ವಿಚಾರ ಮಾಡಿದರೆ, ಈ ಬೇವಿಲಿಪಿತ ಯೂರಿಯಾ ಬಳಕೆಯಿಂದ ಸಾರಜನಕದ ಬಳಕೆ ಸಾಮರ್ಥ್ಯ ಹೆಚ್ಚಾಗೋದು. ಈಗಾಗಲೇ ನಾನು ಹೇಳಿದ್ದೀನಿ, ಒಟ್ಟು ಎಷ್ಟಾಗ್ತದಪ್ಪ ಅಂತಂದ್ರೆ ಸಾಧಾರಣ ಯೂರಿಯಾಕ್ಕಿಂತ 10% ಹೆಚ್ಚು ಸಾರಜನಕದ ಬಳಕೆ ಸಾಮರ್ಥ್ಯವನ್ನು ಇಲ್ಲಿ ನಾವು ಕಾಣ್ಬೋದು. ಅದಕ್ಕಿಂತ ಸಾಮಾನ್ಯವಾಗಿ ಬಿಳಿ ಒಂದು ಏನು ಯೂರಿಯಾನ ಬಳಸ್ತಿದ್ದೀವೋ ಅದಕ್ಕಿಂತ 10% ಇದರದ್ದು ಸಾರಜನಕ ಬಳಕೆ ಸಾಮರ್ಥ್ಯ ಈ ಬೇವಿಲಿಪಿತ ಯೂರಿಯಾದಲ್ಲಿ ಕಂಡು ಬರ್ತದೆ. ಹಾಗೇನೆ ನೈಟ್ರಿಫಿಕೇಶನ್ ಕ್ರಿಯೆಯಿಂದ ಉತ್ಪತ್ತಿಯಾದ ಅಧಿಕ ನೈಟ್ರೇಟ್ ಬಸಿದು ಅಂತರ್ಜಾಲವನ್ನು ಸೇರಿ ನೀರು ಕಲುಷಿತಗೊಳ್ಳುವುದನ್ನು ನಿಯಂತ್ರಿಸಬಹುದು ಈ ಯೂರಿಯಾವನ್ನು ಬಳಸುವುದರಿಂದ. ಇದರಿಂದಾಗಿ ಮಾನವ ಮತ್ತು ಪಶುಗಳ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮವನ್ನು ನಿವಾರಿಸಲಿಕ್ಕೆ ಸಾಧ್ಯವಿದೆ. ಹಾಗೆ ಬೇವಿಲಿಪಿತ ಯೂರಿಯಾದಲ್ಲಿ ರೋಗ ಮತ್ತು ಕೀಟನಾಶಕದ ಗುಣ ಇರ್ತದೆ ಇದರಲ್ಲಿ. ಹೀಗಾಗಿ ನಮ್ಮ ಭೂಮಿಗೆ ಇದನ್ನು ಕೊಟ್ಟಾಗ ಒಂದು ಭೂಮಿಯಿಂದ ಬರ್ತಕ್ಕಂಥ ರೋಗ ಆಗಿರ್ಬೋದು ಮತ್ತು ಕೀಟಗಳನ್ನು ಕೂಡ ಹತೋಟಿ ಮಾಡಲಿಕ್ಕೆ ಈ ಬೇವಿಲಿಪಿತ ಘಾಟ ವಾಸನೆ ಇರೋದ್ರಿಂದ ಅದನ್ನು ಸಲೀಸಾಗಿ ಅದನ್ನು ಕೀಡಿ ಮುಟ್ಟೋದಿಲ್ಲ. ಸೊ ಹೀಗಾಗಿ ಘಾಟ ವಾಸನೆ ಇದ್ದದಕ್ಕೆ ಅದು ವಿಷಕಾರಿಯಾಗಿರೋದ್ರಿಂದ ಅಲ್ಲಿ ಒಂದು ಬೇರನ್ನು ಕಡಿಯುವಂಥದ್ದು ಕಡಿಮೆ ಆಗ್ತದೆ. ಸೊ ಈ ಇಂಥ ಕಾರಣದಿಂದ ಕೂಡ ನಾವು ಈ ರೋಗ ಮತ್ತು ಕೀಟಗಳನ್ನು ಕೂಡ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಬೆಳೆಗೆ ಬೇಕಾಗುವ ಒಟ್ಟು ಸಾರಜನಕದ ಪ್ರಮಾಣವನ್ನು ಕಡಿಮೆ ಮಾಡಿ. ನಮ್ಮ ಬೆಳೆಗೆ ಇವಾಗ ಒಂದು ಕಬ್ಬಿಗೆ ಅಂತ ಹೇಳ್ತೀವಿ 100 kg ಸಾರಜನಕ 1 ಎಕರೆಗೆ ಬೇಕು. ಸೊ ಈ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದರಿಂದ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಇದು ನಮಗೆ ಎಷ್ಟು ಬೇಕು ಬಳಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಬಳಕೆಯನ್ನು ಕಡಿಮೆ. ಅದಕ್ಕೇನೆ ಈಗ ಏನ್ ಮಾಡಿದ್ದಾರೆ, ಯೂರಿಯಾ ಒಂದು ಬ್ಯಾಗ್ ಮುಂಚೆ 50 kg ಬರ್ತಿತ್ತು ಒಂದು ಬ್ಯಾಗಿಗೆ, ಇವತ್ತು 45 kg ಬ್ಯಾಗ್ ಬರ್ತದೆ. ಏಕಪ್ಪ ಅಂತಂದ್ರೆ ಇದು ಬಳಕೆ ಸಾಮರ್ಥ್ಯ 10% ಜಾಸ್ತಿ ಇದೆ. 10% ಯಾವಾಗ ನಾವು ಬಳಕೆ ಸಾಮರ್ಥ್ಯವನ್ನ ಹೆಚ್ಚಿಗೆ ಕಂಡು ಬರ್ತೀವಿ ಬೇವಿಲಿಪಿತ ಯೂರಿಯಾದಲ್ಲಿ, ಅವಾಗ 5 kg ಅಷ್ಟು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದ ಒಂದು ತಾಂತ್ರಿಕ ಒಂದು ಮಾಹಿತಿಯನ್ನ ಮುಂದಿಟ್ಕೊಂಡೇ ಅವರು 45 kg ಬ್ಯಾಗ್ ಅನ್ನ ಈಗ ಮಾಡಿದ್ದಾರೆ. ಆಮೇಲೆ ಬೆಳೆಯ ಬೆಳವಣಿಗೆಯನ್ನು ಇದು ಉತ್ತಮಗೊಳಿಸುತ್ತದೆ. ಯಾಕಂದ್ರೆ ನಿಧಾನಗತಿಯಲ್ಲಿ ನಮ್ಮ ಒಂದು ಬೆಳೆಗೆ ನೈಟ್ರೇಟ್ ಸಿಗ್ತದೆ ಸುಸಾರಜನಕ. ಹಾಗಾಗಿ ನಮ್ಮ ಒಂದು ಬೆಳೆ ಬೆಳವಣಿಗೆ ಚೆನ್ನಾಗಿ ನಿಧಾನಗತಿಯಲ್ಲಿ ರಿಲೀಸ್ ಆಗೋದ್ರಿಂದ ಬೆಳೆ ಬೆಳೆಗೆ ಎಲ್ಲವೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಸಾರಜನಕ ಸಿಗ್ತದೆ. ಹಾಗಾಗಿ ಮತ್ತು ಹೆಚ್ಚಿಗೆ ಇಳುವರಿಯನ್ನು ಪಡೀಲಿಕ್ಕೆ ಇದು ಸಹಕಾರಿಯಾಗಿದೆ. ಮತ್ತು ರೋಗ ಮತ್ತು ಕೀಟನಾಶಕದ ಪ್ರಮಾಣ, ನಾ ಈಗಾಗಲೇ ಹೇಳಿದೆ ರೋಗ ಮತ್ತು ಕೀಟವನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪ್ಯಾಸಿಟಿ, ಅದರದ ಒಂದು ಬಾಧೆಯನ್ನು ಕಡಿಮೆಗೊಳಿಸುವಂಥ ಒಂದು ಕೆಪ್ಯಾಸಿಟಿ ಈ ಒಂದು ಬೇವಿಲಿಪಿತ ಯೂರಿಯಾದಲ್ಲಿ ಇರೋದ್ರಿಂದ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕಾದಾಗ ಬಳಸಬೇಕಾದಂಥ ರೋಗ ಮತ್ತು ಕೀಟನಾಶಕದ ಒಂದು ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಿಸರದ ಹಾನಿಯನ್ನು, ಪರಿಸರದಲ್ಲಿ ಎಷ್ಟು ನಾವು ಈ ರೋಗನಾಶಕ ಕೀಟನಾಶಕಗಳನ್ನು ಬಳಸೋದ್ರಿಂದ ನಮ್ಮ ಒಂದು ಪರಿಸರದ ಮೇಲೆ, ಆಮೇಲೆ ಇದು ಹೆಚ್ಚಾದ ನೈಟ್ರೇಟ್ ಬಿಡುಗಡೆಯಾಗಿ ನೀರಿನಲ್ಲಿ ಬಸಿದು ಭೂಮಿಯಲ್ಲಿ ಬಸಿದು ನೀರನ್ನು ಏನು ಸೇರ್ತದೆ ಅದು ಪರಿಸರ ನಾಶ ಆಗ್ತದೆ. ಸೊ ಹೀಗಾಗಿ ನಮ್ಮ ಕೀಟನಾಶಕಗಳನ್ನು ಕಡಿಮೆ ಮಾಡೋದ್ರಿಂದ, ಇದು ಒಂದು ಬಸಿವಿಕೆಯನ್ನು ಕಡಿಮೆ ಮಾಡೋದ್ರಿಂದ ನಮ್ಮ ಪರಿಸರದಲ್ಲಿ ಆಗ್ತಕ್ಕಂಥ ಹಾನಿಯನ್ನು, ವಿಷಕಾರಿಯಾದಂಥದ್ದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಟ್ಟಾರೆ ಒಂದು ಈ ಒಂದು ಬೇವಿಲಿಪಿತ ಯೂರಿಯಾ ಒಂದು ಇದರ ಪ್ರಯೋಜನಗಳನ್ನು ನಾವು ನೋಡಿದ್ದೇ ಆದರೆ ನಾವು ಎಲ್ಲ ರೈತರು ಈ ಒಂದು ಬೇವಿಲಿಪಿತ ಯೂರಿಯಾನ ನಿಸ್ಸಂದೇಹವಾಗಿ ಬಳಸೋದು ಮತ್ತು ಈ ಎಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬಹುದು ಅನ್ನೋ ನಮಗೆ ಆರ್ಥಿಕವಾಗಿ ಒಂದು ಸಹಕಾರ ಆಗ್ತದೆ. ನಮ್ಮ ಭೂಮಿಯಲ್ಲಿ ಒಂದು ಪರಿಸರ ಮೇಂಟೈನ್ ಆಗಲಿಕ್ಕೆ ಸಹಕಾರಿ ಆಗ್ತದೆ. ಸೊ ಹೀಗಾಗಿ ನಮಗೆ ಈ ಒಂದು ಬೇವಿಲಿಪಿತ ಯೂರಿಯಾವನ್ನು ನಿಸ್ಸಂಶಯವಾಗಿ ಬಳಸಿದಲ್ಲಿ ನಮ್ಮ ಒಟ್ಟಾರೆ ದೇಶದ ಆರ್ಥಿಕತೆಯ ಒಂದು ಲಾಭವನ್ನು ನಾವು ಪಡಿಬಹುದು ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡು. ಆದ್ದರಿಂದ ರೈತರು ಇದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.

ಇದುವರೆಗೂ ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬೇವು ಲೇಪಿತ ಯೂರಿಯಾದಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಎಸ್ಎಂ ವಾರದ್, ವಿಜ್ಞಾನಿಗಳು, ಮಣ್ಣು ವಿಜ್ಞಾನ, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ, ಮತ್ತಿಕೊಪ್ಪ. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ.

0: ಬಾಣ.
1: ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರಿ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವಂತಹ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ನಗು ನಗುತ ನಲಿ ನಲಿ, ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನು 1963ರಲ್ಲಿ ಬಿಆರ್ ಪಂತಲು ಅವರ ನಿರ್ಮಾಣದಲ್ಲಿ ತೆರೆಕಂಡಂತಹ ಸಾಕು ಮಗಳು ಚಿತ್ರದಿಂದ ಒಂದೇ ಒಂದು ಹೊಸ ಹಾಡು. ಈ ಹಾಡಿಗೆ ಕೆಂಗಲ್ ಪ್ರಭಾಕರ್ ಶಾಸ್ತ್ರಿಯವರು ಸಾಹಿತ್ಯವನ್ನು ನೀಡಿದ್ದಾರೆ, ಸಂಗೀತವನ್ನು ಟಿ ಜಿ ಲಿಂಗಪ್ಪನವರು, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಒಂದೇ ಒಂದು ಹೊಸ ಹಾಡು.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ. ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಎಂಆರ್ ವಿಠಲ್ ಅವರ ನಿರ್ದೇಶನವಿರುವ, ಎಂ ರಂಗರಾವ್ ಅವರ ಸಂಗೀತವಿರುವ ಹೂವು ಚಲುವೆಲ್ಲ ನಂದೆಂದಿತು.

90.4 FM ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯ, ಪಿ.ಬಿ. ಶ್ರೀನಿವಾಸ್ ಮತ್ತು ಪಿ.ಸುಶೀಲಾ ಅವರ ಕಂಠಸಿರಿಯಲ್ಲಿ, ಕಸ್ತೂರಿ ನಿವಾಸ ಚಿತ್ರದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ.

ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಲೆ ಹುಚ್ಚ ಚಿತ್ರದ ಬಳ್ಳಿಗೆ ಹೂವು ಚಂದ ಹೂವಿಗೆ ತುಂಬಿ ಚಂದ.

0: ಕೇಳಿ ಮತ್ತೊಂದು ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಪಿ ಸುಶೀಲಾ ಅವರ ಧ್ವನಿಯಲ್ಲಿ.
1: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು.

ಪಾಯಿಂಟ್ 4 ಎಫ್ಎಂ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಕ್ಕರೆ ಅದೇ ಸ್ವರ್ಗ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿ ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕೇಳಿ ಮುಂದಿನ ಗೀತೆಯನ್ನ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನ್ಯಾರತ್ನ ಚಿತ್ರದ ಬಿಂಕದ ಸಿಂಗಾರಿ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಮತ್ತೊಂದು ಗೀತೆಯನ್ನ ಕೇಳಿ. 1971 ತೆರೆ ಕಂಡಂತಹ ನರಸಿಂಹ ಅವರ ಸಾಹಿತ್ಯವಿರುವಂತಹ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಶರಪಂಜರ ಚಿತ್ರದ ಸಂದೇಶ. ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ 6 AM. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.